ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಯ ಸರಿಯಾಗಿ 5:58:37. ಇಂದಿನ ಪಂಚಾಂಗ 1948 ಪರಾಭವ ನಾಮ ಸಂವತ್ಸರ, ಶ್ರಾವಣ ಶುಕ್ಲ ಪ್ರತಿಪದೆ, ಆಶ್ಲೇಷ ಮಘ ನಕ್ಷತ್ರ, ಶ್ರಾವಣ ಮಾಸದ ಆಗಸ್ಟ್ 13 2026 ಗುರುವಾರ. ಈ ಶುಭ ಗುರುವಾರದಂದು ಆಕಾಶವಾಣಿ ಕೇಳುಗ ನನ್ನೆಲ್ಲ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ಬೆಳಗ್ಗಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ಆರ್ ಜಿ ಪ್ರಿಯಾಂಕಾ ಸೋನಲ್.

ನೀವು ಚೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ನೇಹಿತರೆ, ಇಂದಿನ ಹಿತನುಡಿ ಹೀಗಿದೆ. ಹಿತನುಡಿಯ ಮೂಲಕ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡೋಣ. ಕನಸು ಕಾಣೋದು ಎಲ್ಲರಿಗೂ ಸಾಧ್ಯ, ಆದರೆ ಆ ಕನಸನ್ನು ನನಸಾಗಿಸೋದಕ್ಕೆ ಪ್ರತಿದಿನ ನಾವು ಒಂದು ಹೆಜ್ಜೆ ಮುಂದೆ ಇಡುವಂತಹ ಧೈರ್ಯವನ್ನು ತೋರಿಸಬೇಕಾಗತ್ತೆ. ಆಗ ಮಾತ್ರ ನಾವು ಯಶಸ್ಸಿನತ್ತ ಕರೆದೊಯ್ಯೋದಕ್ಕೆ ಸಾಧ್ಯ. ಹಾಗೆ ಸೂರ್ಯನಂತೆ ಹೊಳೆಯೋದಕ್ಕೆ ಬಯಸಿದರೆ ನಾವು ಮೊದಲು ಸೂರ್ಯನಂತೆ ಉರಿಯಬೇಕು. ಅಂತಂದರೆ ಸಾಧನೆಯ ಹಿಂದೆ ನಾವು ಪರಿಶ್ರಮ ಪಡಬೇಕಾಗತ್ತೆ, ತ್ಯಾಗ ಹಾಗೆ ನಿರಂತರ ಪ್ರಯತ್ನ ಇರಬೇಕಾಗತ್ತೆ ಅಂತ ಹೇಳಿ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಸಾಧ್ಯವಾದಷ್ಟು ಪ್ರಯತ್ನವನ್ನು ಪಡೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ನಾನು RJ ಪ್ರಿಯಾಂಕಾ ಸೋನಲ್.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 ಕಂಪನ ಅಂಕಗಳಲ್ಲಿ. ಸಮಯ ಸರಿಯಾಗಿ 6:10 ನಾವಿದ್ದೇವೆ. ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳುವ ನಾದಾರ್ಚನೆ ಕಾರ್ಯಕ್ರಮದಲ್ಲಿ

ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಹಾಗೆ ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಭಕ್ತಿಗೀತೆಗಳು ನಿಮಗಾಗಿ ಮೂಡಿ ಬರಲಿದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೇ, ಗುರು ರಾಘವೇಂದ್ರ ಅವರನ್ನು ಸ್ಮರಿಸುವಂತಹ ಭಕ್ತಿ ಗೀತೆಯನ್ನು ಕೇಳಿದ್ರಿ. ಶ್ರೀ ಗುರು ರಾಘವೇಂದ್ರ ಅವರ ಕೃಪಾ ಕಟಾಕ್ಷ ನಿಮಗೂ ಕೂಡ ಸಿಗಲಿ ಅಂತ ಹಾರೈಸ್ತಾ, ಹಾಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ದೇವಾಲಯಕ್ಕೆ ನಾವು ಯಾಕೆ ಹೋಗ್ತೀವಿ, ದೇವರನ್ನು ನೋಡೋದಕ್ಕೆ, ಹಾಗೆ ಪ್ರಾರ್ಥನೆ ಮಾಡೋದಕ್ಕೆ, ಮನಸ್ಸಿಗೆ ನೆಮ್ಮದಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ದೇವಾಲಯಕ್ಕೆ ಹೋಗ್ತೀವಿ. ಆದರೆ ದೇವಾಲಯದ ಬಾಗಿಲ ಒಳಗೆ ಹೋಗುವಾಗ ನೀವು ಯಾವತ್ತಾದರೂ ಗಮನಿಸಿದ್ರ, ಮೊದಲು ಗೋಪುರ ಕಾಣುತ್ತೆ, ನಂತರ ಗಂಟೆಯ ನಾದ ಕೇಳಿಸುತ್ತೆ, ದೀಪದ ಬೆಳಕು ಕಾಣುತ್ತೆ, ಹಾಗೆ ಧ್ವಜಸ್ತಂಭ ಎದುರಾಗುತ್ತೆ, ಇನ್ನೋ ದೇವರ ವಾಹನ ನಮ್ಮ ಕಣ್ಣಿಗೆ ಬೀಳುತ್ತೆ. ಹಾಗೆ ನಾವು ದೇವಸ್ಥಾನವನ್ನು ಸುತ್ತೀವಿ, ಮಂಟಪವನ್ನ ದಾಟ್ತೀವಿ, ಕೊನೆಗೆ ಗರ್ಭಗುಡಿ. ಒಂದು ಕ್ಷಣ ಯೋಚಿಸಿ ನೋಡಿ, ಇವೆಲ್ಲದಕ್ಕೂ ಕೂಡ ಒಂದರ ಹಿಂದೆ ಒಂದರಂತೆ ಜೋಡಿಸಿರೋದು ಯಾಕೆ, ಈ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಸಾಕ್ತಾ ಹೋಗುತ್ತೆ. ಹಾಗೆ ಇದೀಗ ಮತ್ತೊಂದು ಸುಮಧುರವಾದಂತಹ ಭಕ್ತಿ ಸುದ್ದಿ ಹರಿಸುವಂತಹ ಗೀತೆ ನಿಮಗಾಗಿ ರೆಡಿಯಾಗಿದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹಾಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಗೋಪುರ ಯಾಕೆ ಇಷ್ಟೆತ್ತರ ಇರುತ್ತೆ, ಹಾಗೆ ನಾವು ಗಂಟೆ ಯಾಕೆ ಬಾರಿಸ್ತೀವಿ, ದೇವರ ಮುಂದೆ ದೀಪ ಹಚ್ಚಿಡೋದು ಯಾಕೆ, ಧ್ವಜಸ್ತಂಭದ ಅಗತ್ಯವೇನು, ಹಾಗೆ ಗರ್ಭಗುಡಿ ಯಾಕೆ ಅಷ್ಟು ಗಂಭೀರವಾಗಿ ಮೌನವಾಗಿರುತ್ತೆ, ಇದು ಕೇವಲ ಆಚರಣೆನಾ ಅಥವಾ ಪ್ರತಿಯೊಂದು ಹಂತದ ಹಿಂದೆ ಒಂದು ಅರ್ಥ ಅಡಗಿದೆಯಾ ಅನ್ನುವಂಥ ಪ್ರಶ್ನೆಗಳು ನಮ್ಮನ್ನು ಕೇಳುತ್ತೆ. ಹಾಗಾಗಿ ನಾವು ದೇವಾಲಯ ದರ್ಶನಕ್ಕೆ ಹೋದಾಗ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿರ್ತೀವಿ, ಕೆಲವೊಬ್ಬರು ಯೋಚನೆ ಮಾಡಿರಲ್ಲ. ಆದರೆ ಬಹುಶಃ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡಾಗ ನಮಗೆ ದೇವಾಲಯ ಬೇರೆ ಒಂದು ಆಲೋಚನೆಗೆ ಕೊಂಡೊಯ್ಯುತ್ತೆ. ಅದರ ಬಗ್ಗೆ ಇವತ್ತಿನ ನಾದಾರ್ಚನೆ ಪಯಣದಲ್ಲಿ ಮಾತುಕತೆ ಮುಂದುವರಿಯುತ್ತೆ. ದೇವಾಲಯದ ಗೋಪುರ, ದೇವಾಲಯವನ್ನು ದೂರದಿಂದ ನೋಡ್ತೀವಿ, ಆಗ ನೋಡಿದಾಗ ಅಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ನಮಗೆ ಗಮನ ಸೆಳೆಯುತ್ತೆ. ಹಾಗೆ ಆಕಾಶದ ಕಡೆಗೆ ಎತ್ತರವಾಗಿ ನಿಂತಿರುವಂತಹ ಗೋಪುರ ಅದು, ಅಲ್ಲಿ ಅನೇಕ ಶಿಲ್ಪಗಳಿವೆ. ಹಾಗೆ ದೇವರು, ದೇವತೆಗಳು, ಪೌರಾಣಿಕ ಕಥೆಗಳು, ವಿವಿಧ ರೂಪಗಳು, ಹಾಗೆ ಎಲ್ಲ ಕಥೆಗಳನ್ನು

ಪುಸ್ತಕಗಳ ಮೂಲಕ ತಿಳಿದುಕೊಳ್ಳುವಂಥ ಅವಕಾಶ ಕೆಲವೊಬ್ಬರಿಗಿರಲ್ಲ. ಹಾಗಾಗಿ ಅಲ್ಲಿ ದೇವಾಲಯದ ಗೋಡೆಗಳಾಗಿರ್ಬೋದು, ಕಂಬಗಳಾಗಿರ್ಬೋದು, ಅಲ್ಲಿ ಶಿಲ್ಪಗಳು, ಹಾಗೆ ಶಿಲ್ಪ ನೋಡಿದರೆ ಒಂದು ಕಥೆ, ಹಾಗೆ ಒಂದು ಸಂದೇಶ ನಮಗೆ ಗೊತ್ತಾಗುತ್ತೆ. ಗೋಪುರದ ಇನ್ನೊಂದು ಸುಂದರ ಅರ್ಥವನ್ನು ನಾವು ನೋಡೋದಾದರೆ, ನಮ್ಮ ದೃಷ್ಟಿಯನ್ನು ಮೇಲಕ್ಕೆ ಎತ್ತಿ ನೋಡೋದು. ಅಂದರೆ ನಾವು ಪ್ರತಿದಿನ ಬದುಕಿನಲ್ಲಿ ಸಮಸ್ಯೆಯನ್ನು ಎದುರಿಸ್ತೀವಿ, ಚಿಂತೆ, ಕೆಲಸ, ಹಣ, ಸಂಬಂಧಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ದೇವಾಲಯದ ಗೋಪುರವನ್ನು ನೋಡಿದಾಗ ನಮ್ಮ ದೃಷ್ಟಿ ಮೇಲಕ್ಕೆ ಹೋಗುತ್ತೆ. ಅಂದರೆ ನಮ್ಮ ಚಿಂತನೆಗಳು ಕೂಡ ಸ್ವಲ್ಪ ಮೇಲ್ಮಟ್ಟಕ್ಕೆ ಇರಲಿ, ನಮ್ಮ ಬದುಕಿಗೆ ಒಂದು ದೊಡ್ಡದಾದಂಥ ಗುರಿ ಇರಲಿ ಅನ್ನುವಂಥ ನೆನಪನ್ನು ಈ ಗೋಪುರ ನಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮತ್ತಷ್ಟು ಮಾಹಿತಿ ಮುಂದುವರಿಯುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂಥ ಭಕ್ತಿಗೀತೆ ನಿಮಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ಮತ್ಯಾಕೆ ತಡ, ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ದೇವಾಲಯದಲ್ಲಿ ಎಂಟ್ರಿ ಆದಾಗ ನಮಗೆ ಏನೆಲ್ಲ ಕಾಣಿಸುತ್ತೆ, ಏನೆಲ್ಲ ನಾವು ಆಚರಣೆ ಮಾಡ್ತೀವಿ, ಅವಕ್ಕೆಲ್ಲವಕ್ಕೂ ಕೂಡ ಒಂದೊಂದು ಅರ್ಥವಿದೆ ಅನ್ನೋದ್ರ ಬಗ್ಗೆ ಮಾತುಕತೆ ಸಾಕ್ತಾ ಇದೆ. ಗೋಪುರವನ್ನು ನೋಡ್ತಾ ನಾವು ದೇವಾಲಯದ ಒಳಗೆ ಕಾಲಿಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಕಿವಿಗೆ ಮೊದಲು ಕೇಳಿಸೋದು ಗಂಟೆನಾದ. ಗಂಟೆನಾದ ದೇವಾಲಯದಲ್ಲಿ ಗಂಟೆ ಯಾಕೆ ಬಾರಿಸ್ತೀವಿ ಅನ್ನೋದು ಬಹಳ ಜನರ ಸಾಮಾನ್ಯವಾದಂಥ ಪ್ರಶ್ನೆ. ಇದು ದೇವಾಲಯಕ್ಕೆ ಹೋದಾಗ ಗಂಟೆ ಬಾರಿಸೋದು ಅನೇಕ ಕಡೆಗಳಲ್ಲಿ ಸಂಪ್ರದಾಯ ಇದೆ. ಇದರ ಬಗ್ಗೆ ಧಾರ್ಮಿಕ ನಂಬಿಕೆಗಳು ಹಲವಾರಿದ್ದಾವೆ. ಆದರೆ ಒಂದು ಸರಳ ಅರ್ಥವನ್ನು ಹೇಳೋದಾದರೆ ಗಂಟೆನಾದ ನಮ್ಮ ಗಮನವನ್ನು ಒಂದೆಡೆಗೆ ಕೇಂದ್ರೀಕರಿಸುತ್ತೆ. ಅಂದರೆ ಹೊರಗಿನ ಗದ್ದಲ ಆಗಿರಬಹುದು, ಮಾತು ಸದ್ದು, ಹಾಗೆ ನಮ್ಮೆಲ್ಲ ಚಿಂತೆಗಳು ಇವೆಲ್ಲದರ ಮಧ್ಯೆ ಈ ಗಂಟೆನಾದ ನಮ್ಮ ಗಮನವನ್ನು ದೇವರ ಕಡೆಗೆ ತಿರುಗಿಸುತ್ತಂತೆ. ಅಂದರೆ ಗಂಟೆ ಬಾರಿಸುವಾಗ ಕೇವಲ ದೇವಾಲಯದ ವಾತಾವರಣದಲ್ಲಿ ಶಬ್ದ ಉಂಟಾಗೋದಿಲ್ಲ, ನಮ್ಮ ಮನಸ್ಸಿನಲ್ಲಿರುವಂತಹ ಗದ್ದಲವೂ ಕೂಡ ಸ್ವಲ್ಪ ಕಡಿಮೆ ಆಗಲಿದೆ ಅನ್ನುವಂಥ ಭಾವನೆ. ಒಮ್ಮೆ ನೀವು ದೇವಾಲಯಕ್ಕೆ ಎಂಟ್ರಿ ಕೊಟ್ಟಾಗ ಗಂಟೆ ಬಾರಿಸುವಾಗ ಕಣ್ಮುಚ್ಚಿ ಆ ನಾದವನ್ನು ಕೇಳ್ನೋಡಿ. ಬಹುಶಃ ಕೆಲವು ಕ್ಷಣಗಳ ಕಾಲ ನಮ್ಮ ಮನಸ್ಸು ಬೇರೆ ಯಾವುದನ್ನೂ ಯೋಚನೆ ಮಾಡದೆ ಆ ನಾದದ ಕಡೆಗೆ ಹೋಗುತ್ತೆ. ಅಲ್ವಾ ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂತಹ ಭಕ್ತಿ ಸುದೆ ಹರಿಸುವಂತಹ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ದೇವಾಲಯದಲ್ಲಿ ಇರುವಂತಹ ವಿಶೇಷ ಪೂಜೆ ಆಗಿರಬಹುದು, ಗೋಪುರ ಆಗಿರಬಹುದು, ಗೋಡೆಗಳ ಬಗ್ಗೆ ಮಾತುಕತೆ ಸಾಕ್ತಾ ಇದೆ. ಹಾಗೆ ನಾವು ದೇವಾಲಯಕ್ಕೆ ಹೋದಾಗ, ಎಂಟ್ರಿ ಕೊಟ್ಟಾಗ ದೀಪದ ಬೆಳಕು ನಮಗೆ ಕಾಣಿಸುತ್ತೆ. ದೇವಾಲಯದಲ್ಲಿ ದೀಪಕ್ಕೆ ವಿಶೇಷ ಸ್ಥಾನಮಾನವಿದೆ. ದೀಪ ಹಚ್ಚೋದು ನಮ್ಮ ಸಂಪ್ರದಾಯದ ಒಂದು ಪ್ರಮುಖ ಭಾಗ ಅಂತ ನಾವು ನಂಬ್ತೀವಿ. ಅಂದರೆ ಕತ್ತಲೆಯನ್ನ ಹೋಗಲಾಡಿಸುವಂತಹ ಬೆಳಕು, ಅದೇ ರೀತಿ ನಮ್ಮೊಳಗಿನ ಅಜ್ಞಾನವನ್ನ ದೂರ ಮಾಡುವಂತಹ ಹಾಗೆ ಅದನ್ನ ದೂರ ಮಾಡಿ ಜ್ಞಾನದ ಬೆಳಕಿನ ಸಂಕೇತವಾಗಿಯೂ ನಾವು ದೀಪವನ್ನ ಕಾಣ್ತೀವಿ. ನಾವು ದೇವರ ಮುಂದೆ ದೀಪ ಹಚ್ಚುವಾಗ ನಮ್ಮ ಮನಸ್ಸಿನಲ್ಲೂ ಕೂಡ ಒಂದು ಬೆಳಕು ಮೂಡಲಿ, ಕೋಪ ಕಡಿಮೆ ಆಗಲಿ, ಅಹಂಕಾರ ಕಡಿಮೆ ಆಗಲಿ, ಅಸೂಯೆ ದೂರವಾಗಲಿ, ಒಳ್ಳೆಯ ಚಿಂತನೆ ಹೆಚ್ಚಾಗಲಿ ಅನ್ನುವಂಥ ಭಾವನೆಯಿಂದ ದೀಪವನ್ನ ನೋಡೋದು ಸುಂದರ ಅಂತ ಅನಿಸುತ್ತೆ. ಬೆಳಕು ಸುತ್ತಲಿನ ಕತ್ತಲೆಯನ್ನ ಹೇಗೆ ಬದಲಾಯಿಸುತ್ತೆ, ಹಾಗೆ ನಮ್ಮೊಳಗೆ ಒಂದು ಒಳ್ಳೆಯ ಚಿಂತನೆ ನಮ್ಮನ್ನ ಬದಲಾಯಿಸಬಹುದು, ನಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸಬಹುದು. ಹಾಗಾಗಿ ದೇವರ ಮುಂದೆ ದೀಪ ಹಚ್ಚುವಾಗ ಅಥವಾ ದೀಪ ನೋಡಿದಾಗ ನನ್ನೊಳಗೂ ಇಂತಹ ಬೆಳಕು ಇರಲಿ ಅಂತ ಹೇಳಿ ಒಂದು ಕ್ಷಣ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಇದೀಗ ಮತ್ತೊಂದು ಸುಮಧುರವಾದಂಥ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಹಾಗೆ ಗರ್ಭಗುಡಿ ಅಂತಂದರೆ ದೇವಾಲಯದ ಅತ್ಯಂತ ಪವಿತ್ರ ಭಾಗ. ಅದು ಹೊರಗಿನಿಂದ ಒಳಗೆ ಬರ್ತಾ ಇದ್ದಂತೆ ಶಬ್ದ ಕಡಿಮೆ ಆಗುತ್ತೆ, ಚಲನವಲನ ಕಡಿಮೆ ಆಗುತ್ತೆ. ಕೊನೆಗೆ ದೇವರು ಎದುರು ನಿಂತಾಗ ಕೆಲವು ಸೆಕೆಂಡ್ಗಳು ನಮಗೆ ಮಾತೇ ಬರೋದಿಲ್ಲ. ಕಣ್ಣು ಮುಚ್ತೀವಿ, ಕೈ ಜೋಡಿಸ್ತೀವಿ, ಮನಸ್ಸಿನಲ್ಲಿ ಏನನ್ನೋ ಹೇಳ್ಕೊಳ್ತೀವಿ, ಏನನ್ನೋ ಬೇಡ್ಕೊಳ್ತೀವಿ. ಅದೇ ಗರ್ಭಗುಡಿಯ ಅನುಭವ ನಮಗೆ ಕೊಡುತ್ತೆ. ಗರ್ಭಗುಡಿಯಲ್ಲಿರುವಂತಹ ದೇವರ ಮೂರ್ತಿಯನ್ನು ನಾವು ಕೇವಲ ಕಣ್ಣಿನಿಂದ ಮಾತ್ರ ನೋಡೋದಿಲ್ಲ, ಅದರ ದರ್ಶನವನ್ನು ಅನುಭವಿಸ್ತೀವಿ, ಮನಸ್ಸಿನಿಂದ ಅದನ್ನು ಅನುಭವಿಸ್ತೀವಿ. ಒಳಗಿನಿಂದ ಹೊರಗಿನಿಂದ ಒಳಗೆ ಬಂದಂಥ ನಮ್ಮ ಪಯಣ ಒಂದು ಕ್ಷಣ ನಿಲ್ಲತ್ತೆ. ದೇವರನ್ನ ಪೂರ್ಣ ಪ್ರಮಾಣದಲ್ಲಿ ನಂಬ್ತೀವಿ, ಅಲ್ಲಿಂದಲೇ ನಮ್ಮ ಮತ್ತೊಂದು ಪಯಣ ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ದೇವಾಲಯಗಳ ಬಗ್ಗೆ ಮಾಹಿತಿ, ದೇವಾಲಯದ ಪ್ರತಿಯೊಂದು ಆಚರಣೆಯ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಹಾಡಿನೊಂದಿಗೆ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಇಂಥದ್ದೇ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:50 ಕೇಳಿ ಕನ್ನಡ ರತ್ನಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಐ ವೆಂಟ್ ಟು ಜಪಾನ್ ನಾಟ್ ವಿತ್ ಎ ವ್ಯೂ ಟು ಸ್ಕೆಚಿಂಗ್. ಜಪಾನಲ್ಲಿ ಹೋಗಿ ಇಳಿದೆ. ಟೋಕಿಯೋ, ಒಸಾಕ, ತಕಾಮ, ಮಯಜಿಮ, ನಾಗಸಾಕಿ, ಹಿರೋಶಿಮ, ಟ್ರಾವೆಲ್ಡ್ ಆಲ್ ಓವರ್. ಐ ಫೌಂಡ್ ಇಟ್ ಡಿಫಿಕಲ್ಟ್ ಟು ಫಿಲ್ ಮೈ ಸ್ಕೆಚ್ ಬುಕ್. ದಿ ಹೋಲ್ ಥಿಂಗ್ ಲುಕ್ಡ್ ಆಸ್ ಇಫ್ ಇಟ್ ಹ್ಯಾಸ್ ಬೀನ್ ಆರ್ಡರ್ಡ್ ಟು ಪ್ಲೀಸ್ ದಿ ಕಂಪೆಲಿಂಗ್ ಗುಡ್ ಟೇಸ್ಟ್, ಆರ್ಟಿಸ್ಟಿಕ್ ಟೇಸ್ಟ್ ಆಫ್ ದಿ ಜಾಪನೀಸ್. ಫ್ರಮ್ ಫ್ಯೂಜಿಯಾಮಾ ಮೌಂಟನ್ ಟು ದ ಲಿಟಲ್ ಚೆರಿ ಬ್ಲಾಸಮ್ ಟ್ರೀ, ಎವ್ರಿಥಿಂಗ್ ವಾಸ್ ಸೋ ವೆಲ್ ಅಪಾಯಿಂಟೆಡ್ ಆಸ್ ಇಫ್ ಇಟ್ಸ್ ಬೀನ್ ಮೇಡ್ ಆರ್ಡರ್ ಫಾರ್ ಸರ್ಟನ್ ವೆರಿ ಎಕ್ಸಾಕ್ಟಿಂಗ್ ಟೇಸ್ಟ್ ಆಫ್ ಎ ಪೀಪಲ್. ವಾಟ್ ಐ ಸಾ ಅಂಡ್ ಸ್ಕೆಚ್ ಇನ್ ಒಸಾಕ ವಾಸ್ ದಿ ಸೇಮ್ ಥಿಂಗ್ ಐ ಸಾ ಇನ್ ಟೋಕಿಯೋ, ಸೇಮ್ ಇನ್
5: Nagoya,
4: everywhere. Same man was everywhere. Same character.

0: ಅಸಲ್ವಸ್ ಎವ್ರಿವೇರ್, ಸೇಮ್ ಮೊನಾಸ್ಟ್ರಿ, ಸೇಮ್ ಚೆರಿ ಬ್ಲಾಸಮ್ ಟ್ರೀ ಅಂಡ್ ಸೇಮ್ ಬ್ಯೂಟಿ. ದೇರ್ ವಾಸ್ ನಾಟ್ ದಿ ಸರ್ಪ್ರೈಸ್ ಐ ವಾಂಟ್ ರೌಂಡ್ ದಿ ಕಾರ್ನರ್. ವೇರ್ ಆಸ್ ಇನ್ ಕಲ್ಕಟ್ಟಾ ಹೀಗೆ ನಡ್ಕೊಂಡು ಆ ಕಾರ್ನರಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಇರುತ್ತೆ ಅಂತ ನೋಡಿದ್ರೆ ರೈಟ್ ಇನ್ ದಿ ಮಿಡ್ಲ್ ಒಂದು ಕೌ, ಎ ಕೌ ವಿಲ್ ಬಿ ಸಿಟಿಂಗ್ ಆರ್ ಆರ್ ಆರ್ ಗಾರ್ಬೇಜ್ ಹೀಪ್ ಆರ್ ಎ ಬ್ರೋಕನ್ ಡೌನ್ ಬಿಲ್ಡಿಂಗ್. ಏನಿಲ್ಲ, ವಾಟ್ ಯು ಸೀ ಹಿಯರ್ ಯು ಸೀ ದೇರ್. ಸೊ ಐ ಮೆನ್ಷನ್ ದಿಸ್ ಇನ್ ಮೈ ಟಾಕ್ ರಾದರ್ ಲಿಮಿಟೆಡ್ ಫಾರ್ ದಿ ಟೈಪ್ ಆಫ್ ಡ್ರಾಯಿಂಗ್ಸ್ ಐ ಡು ಅಂತ.
1: ಐ ಥಿಂಕ್ ಅಲ್ಟಿಮೇಟ್ಲಿ ಎವ್ರಿ ಅಬೌಟ್ 50 years ಐ ಸಪೋಸ್ ದಿ ವರ್ಲ್ಡ್ ವಿಲ್ ಲುಕ್ ಅಲೈಕ್, ಎವ್ರಿ ಪ್ಲೇಸ್ ವಿಲ್ ಲುಕ್.
0: ನೋ, ನಾಟ್ ಬಾಂಬೆ
1: ಕಲ್ಕಟ್ಟಾ
0: ವಿಲ್ ಲುಕ್ ಅಲೈಕ್, ಇಂಪಾಸಿಬಲ್. ಅವರು ದೇ ಮೇಂಟೈನ್ ಇಟ್, ವಿ ಡೋಂಟ್ ಮೇಂಟೈನ್ ಇಟ್.
1: ಐ ನೋ. ನಿಮ್ಮ ನಿಮಗೆ ರೆಸ್ಟ್ ಅನ್ನೋದೇನಿಲ್ಲ, ರಿಟೈರ್ಮೆಂಟ್ ಅನ್ನೋದು ಏನೂ ಇಲ್ಲ, ಬಿಕಾಸ್ ಯು ಕ್ರಿಯೇಟ್ ಯುವರ್ ಓನ್ ವರ್ಕ್.
0: ರಿಟೈರ್ಮೆಂಟ್ ಇರುತ್ತೆ ಸರ್.
1: ಯಾಕೆ
0: ಇರಬೇಕು,
1: ಯಾಕಿರ್ಬೇಕು ರಿಟೈರ್ಮೆಂಟು?
0: ಸೊ ದಟ್ ಐ ಕ್ಯಾನ್ ವರ್ಕ್ ಮೋರ್.
1: Which means that this is retirement you are having now.
0: You will see if I retire how much more I can do.
1: I know.
0: I want to write another novel which I am doing, which I have not been able to do for the past. But innu ide subjects bekadashtu ide. Travelogue, I have traveled and written on Australia, Mauritius, Andaman Nicobar Islands. I have traveled all over the place. More I have, but all limited by my profession. ನೋ ಮುದುಕನ ಥರ ಮಾತಾಡಿಕೊಂಡು ಹ್ಯಾಬಿಟ್ಸು ಇದು ಎಲ್ಲ ಕಾಂಕ್ರೀಟ್ ಸೆಟ್ಟಾಗ ಆಗ್ಬಿಡುತ್ತೆ 32-40 ಭಾಳ ಜನಕ್ಕೆ.
1: ಹೌದು,
0: ನಮ್ಮ ಫ್ರೆಂಡ್ ಕೆಲವರು ಇದ್ದಾರೆ, ಅವ್ರಿಗೆ ಹಾಗೆ ಆಗೋಗ್ಬಿಟ್ಟಿದೆ. ನೋ ಸಾರ್ಟ್ ಸ್ಟಿಮುಲೆಂಟೇ ಇಲ್ಲ ತಗೊಳ್ಳೋದು.
1: ಈಗ ನಿಮ್ಮ ಈ ಕಲೆ ನೋಡಿಬಿಟ್ಟು ನಿಮ್ಮ ಹತ್ರ ಕಲಿಬೇಕು ಅಂತ ಯಾರು ತುಂಬ ಜನ ಬರ್ತಾರೇನು?
0: ಬರ್ತಾರೆ, ಅವ್ರನ್ನ ಕಳಿಸ್ಬಿಡ್ತೀನಿ ನಾನು.
1: ಯಾಕೆ?
0: ಅಯ್ಯೋ ಕಲಿಸ್ಕೊಳ್ಳ, ಇವ್ರು ಹೇಳಿದ್ರು, ಕೆಲವ್ರು ಕೇಳ್ತಾರೆ ಫ್ಯೂಚರ್ ಜನ್ರೇಷನ್ಗೆ ನೀವು ಏನು ಮಾಡಿದ್ದೀರಿ, ನೀವು ಮಾಡಿದ್ರೆ ಮುಂದಕ್ಕೆ ಏನು ಮಾಡ್ತೀರಿ ಅಂತಾರೆ. ಮುಂದಕ್ಕೆ ಮಾಡಿದ್ರೆ ಅದಕ್ಕೆ ಮುಂದೆ ಏನು ಮಾಡ್ತೀರಿ, ನೀವು ಹಿಂದೆ ಏನು ಮಾಡಿದ್ರಿ ಅಂತ ಹಾಗೆ ಬಳ್ದು ಬಡ್ದಾಕ್ಬಿಡ್ತಾರೆ. ಮುಂದಿನ ಜನ್ರೇಷನ್ಗೆ ನಾವು ಏನು ಮಾಡಿದ್ದೀವಿ ಅಂತ ಕೇಳಬಹುದು.
1: ಓದಿನ್ಬೋದು,
0: ಏನು ಮಾಡಿಲ್ಲ ನಾನು. ಯಾಕೆಂದರೆ ನನ್ನ ಹಿಂದಿನ ಜನ್ರೇಷನ್ ನನಗೇನು ಮಾಡಲಿಲ್ಲ, ನನಗೇನು ಮಾಡಿದ್ರು. ನಮ್ಮ ಮನೆಯವ್ರಿಗೂ ಒಬ್ಬರು ಆರ್ಟಿಸ್ಟ್ ಇಲ್ಲ, ಪರ್ಹ್ಯಾಪ್ಸ್ ಸ್ಟೋರಿ ರೈಟರ್ ಲೈಕ್ ಆರ್ ಕೆ ನಾರಾಯಣ್ ಅಂಡ್ ಸಿಂಗರ್ಸ್ ಅಂಡ್ ಸೋ ಆನ್ ಅಂಡ್ ಸೋ ಫೋರ್ತ್. ಈ ಕಲೆನ ನಾನೇ ಹುಟ್ಟಿಸಿದ್ದು, ನಾನೇ ಪ್ರಾಕ್ಟೀಸ್
1: ಬೆಳೆಸಿದ್ದು,
0: ನಾನು ಯಾರ ಹತ್ರನೂ ಕಲೀಲ, ಯಾವ ಬುಕ್ಕು ಓದಲಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಲಿಲ್ಲ. ಆ ಥರ ಹುಡುಗರು ಯಾರಾದರೂ ತಾವೇ ಕಲ್ತುಗಳು ಇದ್ದರೆ ಕಲ್ತ್ಕೊಳ್ಳಿ, ನನ್ನ ಹತ್ರ ಯಾಕೆ ಬರಬೇಕು?
1: ಅದು ಸರಿ,
0: ನಾನು ಹೇಳ್ಕೊಡೋಕ್ಕಾಗಲ್ಲ.
1: ಇದು ಹೇಳ್ಕೊಡೋಕೆ
0: ಹಾರ್ಡ್ ಇಸಿ. ಇದರಲ್ಲಿ ಯು ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್, ಯು ಮಸ್ಟ್ ಬಿ ಏಬಲ್ ಟು ಡ್ರಾ, ಯು ಮಸ್ಟ್ ಆಲ್ಸೋ ಹ್ಯಾವ್ ಬ್ಲಡಿ ಸೆನ್ಸ್ ಆಫ್ ಹ್ಯೂಮರ್. ದೀಸ್ ಥಿಂಗ್ಸ್ ಕೆನಾಟ್ ಬಿ ಟಾಟ್.
2: ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಸಂಸದ ರಾಷ್ಟ್ರೀಯ ಸಹಕಾರಿ ವಿಕಾಸ ನಿಗಮ ವಿಧೇಯಕಂ ಷಡ್ವಿಂಶತ್ಯಧಿಕದ್ವಿಸಹಸ್ರತಮಂ ಸರ್ವಸಮ್ಮತ್ಯಾ ಪಾರಿತಂ. ಅನೇನ ವಿಧೇಯಕೇನ ನಿಗಮಾಯ ಸ್ವಕೀಯಾನಿ ಕಾರ್ಯಾಣಿ ಔದ್ಯೋಗಿಕ ಪಣ್ಯೇಷು ಅಪಿ ವಿಸ್ತಾರಯಿತುಂ ಅನುಮನ್ಯಂತೆ. ಅಥ ಚ ರಾಜ್ಯ ಸರ್ವಕಾರಾಃ ಸಹಕಾರಿತಾ ವಿಕಾಸ ಕಾರ್ಯೇ ಸಂಸ್ಥಾಪಿತಾಯ ಕಸ್ಮೈಶ್ಚಿತ್ ಅಪಿ ನಿಕಾಯಾಯ ಅಸ್ಯಾಃ ಸಂಸ್ಥಾಯಾಃ ವಿತ್ತೀಯ ಸಹಾಯಂ ದಾತುಂ ಅಧಿಕೃತಾಃ. ಏತದ್ ಅತಿರಿಚ್ಯ ಸಂಸದ ಸಂವಿಧಾನಸ್ಯ ಪ್ರಥಮ ಅನುಸೂಚ್ಯಾಂ ಕೇರಲ್ ಇತಿ ರಾಜ್ಯಸ್ಯ ನಾಮ ಪರಿವರ್ತ್ಯ ಕೇರಳಂ ಇತಿ ವಿಧಾತುಂ ಕೇರಳ ನಾಮ ಪರಿವರ್ತನ ವಿಧೇಯಕಂ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಂ ಅಪಿ ಸ್ವೀಕೃತಂ. ಅಪರತಃ ವೈದೇಶಿಕ ಅನುದಾನಾನಾಂ ಉಪಯೋಗಂ ಅಧಿಕಾಧಿಕಂ ಪಾರದರ್ಶಿಕಂ ಉತ್ತರದಾಯಿತ್ವಪೂರ್ಣಂ ಚ ವಿಧಾತುಂ ಆನೀತಂ. ವೈದೇಶಿಕ ಅಂಶದಾನ ಸಂಶೋಧನ ವಿಧೇಯಕಂ ಷಡ್ವಿಂಶತ್ಯಧಿಕದ್ವಿಸಹಸ್ರತಮಂ ವಿಸ್ತೃತ ಸೂಕ್ಷ್ಮ ಪರೀಕ್ಷಣಾರ್ಥಂ ಸಂಯುಕ್ತ ಸಂಸದೀಯ ಸಮಿತಯೇ ಪ್ರೇಷಿತಂ. ಸಂಸದೀಯ ಕಾರ್ಯ ಮಂತ್ರಿ ಕಿರಣ್ ರಿಜಿಜು ಅವದತ್ ಯತ್ ಗೃಹಮಂತ್ರಿ ಅಮಿತ್ ಶಾಹ ಲೋಕಸಭಾಧ್ಯಕ್ಷಾಯ ಓಂ ಬಿರ್ಲಾ ಮಹೋದಯಾಯ ಪತ್ರಂ ಲಿಖಿತ್ವಾ ನೀಟ್ ಪ್ರಶ್ನಪತ್ರ ಗೋಪ್ಯತಾ ಭಂಗ ವಿಷಯೇ ಪ್ರದರ್ಶನ ಕಾಲೆ ಘಟಿತಾನಾಂ ವಿವಿಧಾನಾಂ ಘಟನಾನಾಂ ಉಪರಿ ಪುನಃ ಏಕವಾರಂ ವಿಸ್ತೃತ ಚರ್ಚಾಯೈ ಸ್ವಕೀಯಾಂ ಸಮ್ಮತಿಂ ಪ್ರಾಕಟಯತ್. ಸಂಸತ್ ಪರಿಸರೆ ಪತ್ರಕಾರೈಹಿ ಸಹ ಸಂಭಾಷಮಾಣಃ ಮಂತ್ರಿ ಅಕಥಯತ್ ಯತ್ ಸರ್ವಕಾರಃ ಸ್ವಯಂ ವದತಿ ಯತ್ ಸಹ ಚರ್ಚಾಯೈ ಸನ್ನದ್ಧಃ ಅಸ್ತಿ ತಥಾ ಚ ಪ್ರಶ್ನಾನಾಂ ಉತ್ತರಾಣಿ ದಾಶ್ಯತಿ. ಕಿಂತು ವಿಪಕ್ಷಃ ಉತ್ತರಾಣಿ ಶ್ರೋತುಂ ನ ವಾಂಛತಿ, ಚರ್ಚಾಯಾಶ್ಚ ಪಲಾಯನಂ ಕರೋತಿ.
1: सरकार डिस्कशन चाहते हैं पार्लियामेंट में और ओपोजिशन भाग रहे हैं, ये कल्पना करना मुश्किल है क्योंकि पार्लियामेंट डेमोक्रेसी में ओपोजिशन पार्टी डिस्कशन के लिए डिमांड करते हैं और सरकार जवाब देते हैं. यहाँ तो सरकार खुद ही कह रहे हैं कि हम डिस्कशन करेंगे जवाब देंगे और ओपोजिशन जवाब सुनना नहीं चाहते और भाग रहे हैं. ऐसा परिस्थिति आप कल्पना कर सकते हैं? लोकतंत्र के लिए ठीक नहीं है.
0: ಭಾರತೀಯ ರೇಲ ವಿಭಾಗೇನ ಪಶ್ಚಿಮ ರೇಲ ವಿಭಾಗಸ್ಯ ಗೇರಾತಪುರ ಅಹಮದಾಬಾದ್ ಖಂಡೆ ಚತುರ್ಮಾರ್ಗೀಯ ಉಪರಿ ಸೇತೋಃ ನಿರ್ಮಾಣಾರ್ಥಂ ತ್ರಿಪಂಚಾಶದಧಿಕ ಶತ ಕೋಟಿ ರೂಪ್ಯಕಾಣಾಂ ಪರಿಯೋಜನಾ ಸ್ವೀಕೃತಾಸ್ತಿ. ರೇಲ ಮಂತ್ರಾಲಯೇನ ಸೂಚಿತಂ ಯತ್ ಏಷಾ ಪರಿಯೋಜನಾ ಪಶ್ಚಿಮ ರೇಲ ವಿಭಾಗಸ್ಯ ಅಂಬ್ರೇಲಾ ವರ್ಕ್ ಇತ್ಯಾಖ್ಯಸ್ಯ ಛತ್ರಕ ಕಾರ್ಯಕ್ರಮಸ್ಯಾಂತರ್ಗತಂ ಮಾರ್ಗೀಯ ಪರಿಷ್ಕಾರಾರ್ಥಂ ಸೇತೂನಾಂ ಪುನರ್ನಿರ್ಮಾಣಾರ್ಥಂ ಸ್ವೀಕೃತಾ ಅಸ್ತಿ. ಮಂತ್ರಾಲಯೇನ ಉಕ್ತಂ ಯತ್ ರೇಲ ಸೇತು ಭಾಗಸ್ಯ ಸಮಗ್ರ ದೀರ್ಘತಾ ಷಡಾಧಿಕ ಏಕಶತ ಮೀಟರ ಮಿತಾ ಭವಿಷ್ಯತಿ. ಅಸ್ಮಿನ್ ತ್ರಿಪಂಚಾಶತ್ ಮೀಟರ ಪರಿಮಿತಂ ಪ್ರತ್ಯೇಕಮಪಿ ದ್ವೌ ಸಂಯುಕ್ತ ಗಿಡರ್ ಭಾಗದ್ವಯಂ ಸಮಾವಿಷ್ಟಮಸ್ತಿ. ಹರಿಹರ ತಿರಂಗಾ ಇತ್ಯಭಿಯಾನಸ್ಯ ಭಾಗರೂಪೇಣ ಜಮ್ಮು ಕಾಶ್ಮೀರಸ್ಯ ರಿಯಾಸಿ ಮಂಡಲ ಪ್ರಶಾಸನೇನ ಜನಸಾಮಾನ್ಯಾನಾಂ ಹೃದಯೇಷು ದೇಶಭಕ್ತಿಭಾವನಾಯಾಃ ಸಂವರ್ಧನಾಯ ಚಿನಾಬ ನದ್ಯಾಂ ಏಕಾ ವಿಶಾಲ ತಿರಂಗಾ ನೌಕಾ ಯಾತ್ರಾ ಆಯೋಜಿತಾ. ಸ್ವತಂತ್ರತಾ ದಿವಸಾತ್ ಪೂರ್ವಂ ಏತತ್ ಅಭಿಯಾನಂ ಸಮಗ್ರೇ ದೇಶೇ ತೀವ್ರಗತಿಂ ಭಜತೆ. ಯತ್ರ ವಿವಿಧ ಪ್ರದೇಶೇಷು ದೇಶಭಕ್ತಿಪೂರ್ಣ ಯಾತ್ರಾಣಾಂ ಸಾಂಸ್ಕೃತಿಕ ಕಾರ್ಯಕ್ರಮಾಣಾಂ ಅನ್ಯೇಷಾಂ ಚ ವಿವಿಧಾನಾಂ ಆಯೋಜನಾನಾಂ ಉತ್ಸವಃ ಆಚರ್ಯತೆ. ಭಾರತ ಋತು ವಿಭಾಗೇನ ಉತ್ತರ ಬಂಗಾಳ ಖಾತ್ಯಾಃ ಉಪರಿ ನ್ಯೂನ ಚಾಪ ಕ್ಷೇತ್ರಸ್ಯ ನಿರ್ಮಾಣಸ್ಯ ಪೂರ್ವಾನುಮಾನಂ ಪ್ರಕಟಿತಮಸ್ತಿ. ಯೇನ ಅದ್ಯ ಒಡಿಶಾ ರಾಜ್ಯೇ ಗಾಂಗೇಯ ಪಶ್ಚಿಮ ಬಂಗಾಳ ಪ್ರದೇಶೇ ಚ ಅತ್ಯಧಿಕ ವೃಷ್ಟಿಃ ಭವಿತುಂ ಅರ್ಹತಿ. ह्यः नाइजीरिया देशस्य लागोस नगरे कॉमनवेल्थ चैंपियनशिप क्रीडायाः तृतीये दिने भारतीय फेंसिंग इत्यनेन दलेन विभिन्नेषु वरिष्ठ व्यक्तिगत स्पर्धासु त्रीणि स्वर्णपदकानि एकं रजतपदकं एकं कांस्यपदकं च प्राप्तम् इति वार्ताः.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
7: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
8: ಎದೆ ತುಂಬಿ ಹಾಡಿದೆನು ಬಂದು ನಾನು,
6: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
7: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
9: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
6: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
7: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
6: ಭಾವಸ್ಪಂದನ.
7: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:05 ಕೇಳಲಿದ್ದೀರಿ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ, ನಾಡಿನ ವಿವಿಧೆಡೆ 80th ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ, ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ, ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗ ದಾನ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಇಂದಿನಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆ ನಡೆಯಲಿದೆ. ನಾಳೆ ಶುಕ್ರವಾರ ನಿಗದಿತ ವೇಳಾಪಟ್ಟಿಯಂತೆ ಕಲಾಪಗಳು ನಡೆಯಲಿವೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯಲಿರುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ವಿಧಾನ ಪರಿಷತ್ತಿನ 159ನೇ ಅಧಿವೇಶನದ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಅಧಿವೇಶನದಲ್ಲಿ ಈವರೆಗೆ ಒಟ್ಟು 481 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ. ಆ ಪೈಕಿ 286 ಚುಕ್ಕೆ ಗುರುತಿನ ಹಾಗೂ 195 ಚುಕ್ಕೆರಹಿತ ಪ್ರಶ್ನೆಗಳಾಗಿವೆ. ನಿಯಮ 72ರ ಅಡಿಯಲ್ಲಿ 31 ಸೂಚನೆಗಳು ಹಾಗೂ ನಿಯಮ 330 ಅಡಿಯಲ್ಲಿ 23 ಸೂಚನೆಗಳನ್ನು ಚರ್ಚೆಗೆ ಅನುಮೋದಿಸಲಾಗಿದೆ ಎಂದರು. ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಪ್ರಮುಖ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ಪುಟ್ಟಣ್ಣ ತಿಳಿಸಿದರು. ಹರ್ ಘರ್ ತಿರಂಗಾ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ.
2: 15 ಅಗಸ್ಟ್ ಕೋ ಆನ್ ಬಾನ್ ಶಾನ್ ಸೇ ಮನಾಯೆ, ಸ್ವಾತಂತ್ರ್ಯ ಸೇನಾನಿಯೋ ಕೋ ಶ್ರದ್ಧಾಂಜಲಿ ದೇ, ವಿಕಸಿತ ಭಾರತ ಕಾ ಸಂಕಲ್ಪ ಲೇ, ಹರ್ ಘರ್ ತಿರಂಗ ಘರ್ ಘರ್ ತಿರಂಗ ಹರ್ ಮನ್ ತಿರಂಗ ಆಯೆ ಹರ್ ಘರ್ ಪರ್ ತಿರಂಗಾ ಲಹರಾಯಿ.
1: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಕೇಂದ್ರಗಳು ತಯಾರಿಸಿದ ಖಾದಿ ರಾಷ್ಟ್ರಧ್ವಜಗಳನ್ನೇ ಬಳಸುವಂತೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದ ಅಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಮನವಿ ಮಾಡಿದ್ದಾರೆ.
3: ನಾವು ಮತ್ತೊಮ್ಮೆ ಬಹಳ ಸಂತೋಷದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವವರಿದ್ದೇವೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಪಾವಿತ್ರ್ಯದಿಂದ ಮಾಡುತ್ತೇವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅನೇಕರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿರುವುದು ಮತ್ತು ವಾಹನಗಳಲ್ಲಿ ತೆಗೆದುಕೊಂಡು ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ. ದಯಮಾಡಿ ಈ ಸಲ ಪ್ಲಾಸ್ಟಿಕ್ ಧ್ವಜಗಳಿಗೆ ನಾವು ಅವಕಾಶ ಕೊಡುವುದು ಬೇಡ. ಪ್ಲಾಸ್ಟಿಕ್ ಎಂಬುದು ಪರಿಸರ ಸ್ನೇಹಿ ವಸ್ತುವಲ್ಲ. ನಾವೆಲ್ಲರೂ ಬಹಳ ಕಾಳಜಿಯಿಂದ ಖಾದಿಯಿಂದ ಮಾಡಿದಂತಹ ಧ್ವಜಗಳನ್ನೇ ಬಳಸೋಣ. ಖಾದಿ ಎಂಬುದು ಪರಿಸರ ಸ್ನೇಹಿ ಬಟ್ಟೆ. ಅದು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥದ್ದು. ಖಾದಿ ಎಂಬುದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಲಾಂಛನವೂ ಆಗಿತ್ತು.
1: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿಯ ಮರಾಠ ಲಘು ಪದಾತಿ ದಳದ ಸೈನಿಕರು ಸೈಕಲ್ ಜಾಥಾ ಕೈಗೊಂಡರು. ಮರಾಠ ಲೈಟ್ ಇನ್ಫಂಟ್ರಿ ಕಮಾಂಡರ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ತಾವು ಪಾಲ್ಗೊಂಡರು. ಬೆಳಗಾವಿ ನಗರದ ಪ್ರಮುಖ ರಸ್ತೆ ಮೂಲಕ 20 ಕಿಲೋಮೀಟರ್ ದೂರದ ಐತಿಹಾಸಿಕ ಯಳ್ಳೂರು ಕೋಟೆಯಲ್ಲಿ ರಾಷ್ಟ್ರಧ್ವಜದ ಮೆರವಣಿಗೆಯೊಂದಿಗೆ ಜಾಥಾ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ, ಸಶಸ್ತ್ರ ಪಡೆಗಳು ಮತ್ತು ಯುವ ಪೀಳಿಗೆ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಕಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ಆದೇಶಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರೇಡಿಯೋಥೆರಪಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾ ಎಂಜಿ ಗಿರಿಯಪ್ಪಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಕ್ಯಾನ್ಸರ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಂದ ದೂರ ಮಾಡಿ ಕಾಲಕ್ರಮದಲ್ಲಿ ಮಾನವ ಸಂಪನ್ಮೂಲವಾಗಿ ರೂಪಿಸಲಿದೆ ಎಂದಿದ್ದಾರೆ.
7: ಕರ್ನಾಟಕ ಸರ್ಕಾರದ ಆಹಾರ ಸಂರಕ್ಷಣಾ ಕಮಿಷನರ್ ಒಳ್ಳೆ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಮುಂದಿನ 1 ವರ್ಷದವರೆಗೆ ಕರ್ನಾಟಕದಲ್ಲಿ ಟೊಬ್ಯಾಕೋ ಪ್ರೊಡಕ್ಟ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದ

0: ಅಂತ ನಾನು ಕರ್ನಾಟಕದ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಯುವಕರನ್ನ ನಾವು ತಂಬಾಕುನ ಸೇವನೆಯಿಂದ ಆಗುವಂತ ಕ್ಯಾನ್ಸರ್ ಗಳನ್ನ ನೋಡ್ತಾ ಇದ್ವಿ. ತಂಬಾಕಿನಿಂದ ಆಗುವಂತ ಕ್ಯಾನ್ಸರ್ ಗಳನ್ನ ಡೆಫಿನೆಟ್ ಆಗಿ ತಡೆಗಟ್ಟಬಹುದು ಅಂತ ನನ್ನ ಒಂದು ಆಸೆ. ತಂಬಾಕಿನಿಂದ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಸ್ಟ್ರೋಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಇದೆಲ್ಲ ಕಾಯಿಲೆಗಳಿಗೂ ಕೂಡ ಒಳ್ಳೆ ನಿರ್ಧಾರ. ಟೊಬ್ಯಾಕೋವನ್ನ ಯಾವಾಗ್ಲೂ ಬ್ಯಾನ್ ಮಾಡಬೇಕಾಗಿತ್ತು, ಅಟ್ ಲೀಸ್ಟ್ ಸರ್ಕಾರ ಬ್ಯಾನ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ನಾನು ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.
1: ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲ್ ಸಂಚಯ್ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೈನ್ ಅಭಿಯಾನ ಇಂದು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗ ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೆಯಲಿದೆ. 19ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಹಿರಿಯ ಭೂವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಂವಾದ ಜರುಗಲಿದೆ. ನಗರ ಪ್ರದೇಶದಲ್ಲಿ ನೀರಿನ ಹಿತಮಿತ ಬಳಕೆ, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ ಹಾಗೂ ಜಲಮೂಲಗಳ ಸಂರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ಯಾಚ್ ದಿ ರೈನ್ ಅಭಿಯಾನ ಆಯೋಜಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಇಂದು ವಿಶ್ವ ಅಂಗಾಂಗದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಮೃತಪಟ್ಟ ಒಬ್ಬ ವ್ಯಕ್ತಿ ಪ್ರಮುಖ ಅಂಗಾಂಗಗಳ ಹಂಚಿಕೆಯ ಮೂಲಕ 8 ಜೀವಗಳನ್ನು ಉಳಿಸಬಹುದು ಮತ್ತು ಅಂಗಾಂಶ ಹಾಗೂ ಕಣ್ಣುಗಳ ದಾನ ನೀಡಿ ಅನೇಕರಿಗೆ ಸಹಾಯ ಮಾಡಬಹುದು. ಬ್ಯಾಡ್ಮಿಂಟನ್ ಮೊದಲ ಶ್ರೇಯಾಂಕದ ಆಟಗಾರ ಸುಬೋಧ್ ಸೇತಿ, ಎರಡನೇ ಶ್ರೇಯಾಂಕದ ಆಟಗಾರ ಪಿವಿ ವಿಶಾಲ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಮುಖ್ಯ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಅರ್ಹತಾ ಪಂದ್ಯದ 5ನೇ ಸುತ್ತಿನಲ್ಲಿ ಅವರು ಜಯ ದಾಖಲಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಚಿತ್ರದುರ್ಗ ತಾಲೂಕು ತುರುವನೂರು ಹೋಬಳಿ ಕೂನಬೇವು ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎ ಭೀಮಪ್ಪ ಅವರನ್ನು ಜಿಲ್ಲಾಡಳಿತ ಗೌರವಿಸಿತು. ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನವನ್ನು ಶೀಘ್ರ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವುದಾಗಿ ಶಾಸಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಉಡಾನ್ ಯೋಜನೆ ಅಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಾದೇಶಿಕ ವಿಮಾನಯಾನ ಸೇವೆಗಳನ್ನು ಪುನಾರಂಭಿಸುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಎಚ್ಐವಿ ಹಾಗೂ ಏಡ್ಸ್ ಜನಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ಕುಮಾರ್ ಚಾಲನೆ ನೀಡಿದರು. ಪರಿಸರ ಸ್ನೇಹಿ ಮಾದರಿಯಲ್ಲಿ ಗೌರಿ ಗಣೇಶ ಹಬ್ಬ ಆಚರಿಸುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಧಾರವಾಡ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ ನಾಡಿನ ವಿವಿಧೆಡೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 7:16:16. ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ. ನಿಮ್ಮ ಮನದ ತಂತಿಯನ್ನು ಮೃದುವಾಗಿ ಸ್ಪರ್ಶಿಸಿ, ಹಾಗೆ ನಿಮ್ಮ ಹೃದಯದ ಒಳಕಿವಿಗೂ ಕೇಳಿಸುವಂತಹ ನಿಮ್ಮ ಪ್ರೀತಿಯ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ತಿಳಿಸ್ತಾ, ಸ್ಟುಡಿಯೋದಲ್ಲಿ ನಾನು ನಿಮ್ಮೊಂದಿಗೆ

0: ಅಭಿರುಚಿ ಪ್ರಿಯಾಂಕಾ ಸೋನಲ್. ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
0: ಸ್ನೇಹಿತರೆ, ಈ ಗುಡ್ ಟೈಮಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಭಾವಗೀತೆಗಳು. ಕೇಳಿ ಆನಂದಿಸಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸೊಗಸಾದ ಭಾವಗೀತೆಗಳನ್ನು ಕೇಳ್ತಾ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ಕೆಲವೊಂದು ಬಾರಿ ನಮ್ಮ ನಾಲಿಗೆಗೆ ಕೆಲವೊಂದಿಷ್ಟು ಮಾತುಗಳು ಬಂದಿರುತ್ತೆ, ಕೆಲವೊಂದಿಷ್ಟು ಏನೋ ಹೇಳಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದನ್ನು ಹೇಳೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂದರೆ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಸಮಯ ಸಿಕ್ಕಿರಲ್ಲ, ಕೆಲವು ಮಾತುಗಳನ್ನು ಹೇಳೋದಕ್ಕೆ ನಮಗೆ ಧೈರ್ಯ ಸಿಕ್ಕಿರಲ್ಲ, ಇನ್ನು ಕೆಲವು ಮಾತುಗಳನ್ನು ಹೇಳೋದಕ್ಕೆ ಅವರಿಗೆಲ್ಲ ಗೊತ್ತಿದೆ ಅಂದ್ಕೊಂಡು ನಾವು ಸುಮ್ಮನಾಗ್ಬಿಡ್ತೀವಿ. ನಮ್ಮ ಮನಸ್ಸಿನಲ್ಲಿ ಉಳಿದಿರುವಂಥ ಅದೆಷ್ಟೋ ಮಾತುಗಳು ನಮ್ಮಲ್ಲೇ ಉಳಿದಿರುತ್ತೆ. ಅದು ನಿಜವಾಗಿಯೂ ಅದು ಅಂತ್ಯವಾಗಿದೆಯಾ, ಅಥವಾ ಆ ಮಾತುಗಳನ್ನ ಹೇಳಬೇಕಿತ್ತು ಅಂತ ನಿಮಗೆ ಪದೇ ಪದೇ ಅನ್ನಿಸ್ತಾ ಇದೆಯಾ? ಅಂತಹ ಮಾತುಗಳೇನಾದರೂ ಇತ್ತು ಅಂದರೆ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ಅಂದರೆ ಈಗ ಯಾರಿಗೂ ಒಂದು ಧನ್ಯವಾದಗಳನ್ನ ಹೇಳಬೇಕಾಗಿರುತ್ತೆ, ಹಾಗೆ ನಿಮಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳಬೇಕಾಗಿರುತ್ತೆ, ಹಾಗೆ ನಾನು ನಿಮ್ಮ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಬೇಕಾಗಿರುತ್ತೆ, ಹಾಗೆ ನನ್ನ ಕ್ಷಮಿಸ್ಬಿಡು ಅಂತ ಕೇಳೋದಾಗಿರುತ್ತೆ. ಇನ್ನು ಇಂತಹ ಅನೇಕ ಮಾತುಗಳು ನಮ್ಮಲ್ಲೇ ಉಳಿದು ಹೋಗ್ಬಿಟ್ಟಿರುತ್ತೆ. ಅಂದರೆ ನಮ್ಮ ಎದುರಿಗೆ ಇರುವಂತಹ ವ್ಯಕ್ತಿಗೆ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಮಾತುಗಳೇನಾದರೂ ಇದೆಯಾ ನಿಮಗೆ? ಅಂತಹ ರಿಗ್ರೆಟ್ ಈಗ ನಿಮಗೆ ಕಾಡ್ತಾ ಇದೆಯಾ? ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಅಂತಹ ಮಾತುಗಳ ಬಗ್ಗೆ ಮಾತಾಡ್ತಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೇಳ್ತಾ ಸಾಗೋಣ. ಇದೀಗ ಮತ್ತೊಂದು ಸುಮಧುರವಾದಂಥ ಭಾವಗೀತೆ ಮೂಡಿ ಬರುತ್ತೆ, ಹಾಗೆ ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಲಿ 9480901013.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.

ಕರ್ನಾಟಕ ಸರ್ಕಾರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸ್ಟುಡಿಯೋ ಸಮಯ ಸರಿಯಾಗಿ 7:35 ಕೇಳಲಿದ್ದೀರಿ ಕನ್ನಡ ವಾರ್ತೆಗಳನ್ನ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ. ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ. ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ವಾರ್ತೆಗಳ ವಿವರ: ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ವಿದೇಶಿ ಕೊಡುಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ. ವಿಶಾಲ ಸಮಾಲೋಚನೆಗಾಗಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಮಸೂದೆಯನ್ನು ಉಲ್ಲೇಖಿಸಲು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಅಧ್ಯಕ್ಷರು ನಾಮನಿರ್ದೇಶನ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಈ ಸದನಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. FCRA ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ತನ್ನ ಕಡೆಯಿಂದ 10 ಸದಸ್ಯರನ್ನು ಜಂಟಿ ಸಮಿತಿಗೆ ನಾಮನಿರ್ದೇಶನ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯಸಭೆಯು ಸಹ ಅನುಮೋದಿಸಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ NCSC 2024-25 ಸಾಲಿನ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ರಕ್ಷಣೆಗಳು ಮತ್ತು ಕಲ್ಯಾಣ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಕ್ರಮಗಳನ್ನು ರೂಪಿಸಲು ರಾಷ್ಟ್ರಪತಿಗಳು ಆಯೋಗಕ್ಕೆ ನಿರ್ದೇಶನ ನೀಡಿದರು. ಈ ವರದಿಯು ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳ ಕಾರ್ಯನಿರ್ವಹಣೆಯ ಸಮಗ್ರ ವಿಮರ್ಶೆಯನ್ನು ಪ್ರಸ್ತುತಪಡಿಸುತ್ತದೆ. ಪರಿಶಿಷ್ಟ ಜಾತಿಗೆ ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕವಾದ ವಿಮರ್ಶೆಗಳು, ಸ್ಥಳ ಭೇಟಿಗಳು ಮತ್ತು ಸಮಾಲೋಚನೆಗಳಿಂದ ನಡೆದ ಪ್ರಮುಖ ಸಂಶೋಧನೆಗಳನ್ನು ವರದಿ ಒಳಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು 115 ಹೆಚ್ಚು ಕಲಾವಿದರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಚಾರದ ಪ್ರತಿಭಟನೆಯ ಸಮಯದಲ್ಲಿ ನಡೆದ ಹಲವು ಘಟನೆಗಳ ಕುರಿತು ವಿವರವಾದ ಚರ್ಚೆಗೆ ತಾವು ಮುಕ್ತವಾಗಿದ್ದೇವೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರವೇ ಚರ್ಚೆಗೆ ಸಿದ್ಧವಿದ್ದು ಉತ್ತರಗಳನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ಉತ್ತರಗಳನ್ನು ಕೇಳಲು ಬಯಸದೆ ಚರ್ಚೆಯಿಂದ ಹಿಂದೆ ಸರಿಯುತ್ತವೆ ಎಂದು ಹೇಳಿದ್ದಾರೆ.
2: ಡಿಸ್ಕಷನ್ ಚಾಹತೆ ಪಾರ್ಲಿಮೆಂಟ್ ಮೇ ಓರ್ ಒಪೋಜಿಷನ್ ಭಾಗ ರೇ ಕಲ್ಪನಾ ಕರ್ನ ಮುಶ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಮೇ ಒಪೋಜಿಷನ್ ಪಾರ್ಟಿ ಡಿಸ್ಕಷನ್ ಕೆ ಲಿಯೆ ಡಿಮಾಂಡ್ ಕರ್ತೆ ಹೈ ಓರ್ ಸರ್ಕಾರ ಜವಾಬ್ ದೇತೆ ಹೈ ಯಹಾಂ ತೋ ಸರ್ಕಾರ ಖುದ್ ಹಿ ಕಹ ರಹೇ ಹೈ ಕಿ ಹಮ್ ಡಿಸ್ಕಷನ್ ಕರೆಂಗೆ ಜವಾಬ್ ದೇಂಗೆ ಓರ್ ಒಪೋಜಿಷನ್ ಜವಾಬ್ ಸುನ್ನಾ ನಹೀ ಚಾಹತೆ ಓರ್ ಭಾಗ ರಹೇ ಹೈ ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕ್ತೆ ಹೈ ಲೋಕತಂತ್ರ ಕೆ ಲಿಯೆ ಠೀಕ್ ನಹೀ ಹೈ.
1: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಅಪ್ಲಿಕೇಶನ್ ಅನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಗ್ರಂಥಾಲಯ ದಿನವಾಗಿ ಆಚರಿಸಲಾಗುವ ಪದ್ಮಶ್ರೀ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆಯಂದು ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳು ಓದಲು ಮತ್ತು ಕಲಿಯಲು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮದಲ್ಲಿ ಮುಖ್ಯವಾಗಿ ಶಾಲೆಗಳ ಬಳಿ ಗ್ರಂಥಾಲಯವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಸುಮಾರು 63 ಗ್ರಾಮ ಗ್ರಂಥಾಲಯಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು 752 ಗ್ರಂಥಾಲಯಗಳನ್ನು ಈಗ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸಲಾಗಿದೆ. ಸುಮಾರು 280,000 ಪುಸ್ತಕಗಳನ್ನು ಹೊಂದಿರುವ 4 ಗ್ರಂಥಾಲಯಗಳನ್ನು ಗ್ರಾಮೀಣ ಗ್ರಂಥಾಲಯಗಳೊಂದಿಗೆ ಸಂಪರ್ಕಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಸಂಸತ್ತು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ನಿಗಮಕ್ಕೆ ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಮತಿಸುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ನಿಗಮದಿಂದ ಧನಸಹಾಯವನ್ನು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡುತ್ತದೆ. ಸಂಸತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸಹ ಅಂಗೀಕರಿಸಿದೆ. ಸಂವಿಧಾನದ ಮೊದಲ ಪರಿಚ್ಛೇದದಲ್ಲಿ ಕೇರಳಂ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆಯು ಪ್ರಸ್ತಾಪಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 2030-31 ಮುಂದುವರಿಸುವ ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ಯೋಜನೆಯ ಪ್ರಮುಖ ಅಂಶಗಳು ಮತ್ತು ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಅದರ ನಿರಂತರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದವು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪೂರಕ ಪರೀಕ್ಷೆಯ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ

ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ರಿಸಲ್ಟ್ಸ್ ಡಾಟ್ ಡಿಜಿಲಾಕರ್ ಡಾಟ್ ಜಿಒವಿ ಡಾಟ್ ಐಎನ್ನಲ್ಲಿ ಪರಿಶೀಲಿಸಬಹುದು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13-17 ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಟಿ20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ತನ್ನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸಲು ಬಿಸಿಸಿಐ ಬದ್ಧವಾಗಿದೆ ಎಂದು ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮನ್ಹಾಸ್ ಹೇಳಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ಸೆಮಿಫೈನಲ್ ಪಂದ್ಯಗಳ ಪಟ್ಟಿ ಅಧಿಕೃತವಾಗಿ ಅಂತಿಮಗೊಂಡಿದೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಟೊರೆಂಟೋದಲ್ಲಿ ನಡೆಯುವ ಪಂದ್ಯದಲ್ಲಿ ಪೋಲೆಂಡ್ನ 7 ಶ್ರೇಯಾಂಕದ ಇಗಾ ಶ್ವಿಯಾಂಟೆಕ್ ಉಕ್ರೇನ್ನ 9 ಶ್ರೇಯಾಂಕದ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಶ್ವಿಯಾಂಟೆಕ್ ಅವರು 15 ಶ್ರೇಯಾಂಕದ ಡಯಾನಾ ಸ್ನೈಡರ್ ಅವರನ್ನು 6-2, 6-1 ಸೆಟ್ಗಳಿಂದ ಸೋಲಿಸಿದರೆ ಸ್ವಿಟೋಲಿನಾ ಅವರು ರಷ್ಯಾದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು 3-6, 6-0, 6-3 ಸೆಟ್ಗಳಿಂದ ಪರಾಭವಗೊಳಿಸಿದರು. ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಗಂಗಾನದಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ IMD ತಿಳಿಸಿದೆ. ಕರ್ನಾಟಕ, ಪೂರ್ವ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕಾರೈಕಲ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ, ಗೋವಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯ ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಭಾರತದ ಈಶಾನ್ಯ ಭಾಗಗಳಲ್ಲಿ ಈ ತಿಂಗಳ 15 ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ನಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಿನ ತಿಂಗಳ 17 ವಿಚಾರಣೆಗೆ ತಡೆ ನೀಡಿದೆ. ಕಳೆದ ತಿಂಗಳು 19 ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿಗಾಗಿ ನಡೆಸಲಾದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕೇಶವ್ ಕಾಂಬೋಜ್ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಈ ತಡೆಯಾಜ್ಞೆ ನೀಡಿದ್ದಾರೆ. ಈ ಪರೀಕ್ಷೆಯು ಸುಸಂಘಟಿತ ವಂಚನೆ ಜಾಲದಿಂದ ಕಲುಷಿತಗೊಂಡಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು. ಕಳೆದ ತಿಂಗಳ 28 ಹೊರಡಿಸಿದ ಮಧ್ಯಂತರ ಆದೇಶದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯು ಈ ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈ ವಾರ್ತೆಗಳನ್ನು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತಿನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ, ಬಿಸಿಸಿಐ ಹಾಗೂ ACB ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಸಣ್ಣ ವಿರಾಮದ ನಂತರ

ಆಗಿರಬಹುದು, ಹಾಗೆ ನಾವು ಗೆದ್ದಾಗ ನಮಗಿಂತ ಹೆಚ್ಚು ಸಂತೋಷ ಪಟ್ಟವರಾಗಿರಬಹುದು, ಹಾಗೆ ನಾವು ತಪ್ಪು ಮಾಡಿದಾಗ ಅದನ್ನ ತಿದ್ದಿದವರು, ಅವರಲ್ಲಿ ಎಷ್ಟು ಜನರಿಗೆ ನಾವು ಈ ಒಂದು ಸರಳ ಪದ ಥ್ಯಾಂಕ್ ಯು ಅಂತ ಹೇಳಿದೀವಿ. ನೀವು ನನ್ನ ಜೊತೆ ಇದ್ದಿದ್ದಕ್ಕೆ ನನಗೆ ತುಂಬಾ ಉಪಕಾರ ಆಯಿತು, ಧನ್ಯವಾದ. ಕೃತಜ್ಞತೆ ಮನಸ್ಸಿನಲ್ಲಿದ್ದರೆ ಮಾತ್ರ ಸಾಕಾಗೋದಿಲ್ಲ, ಕೆಲವೊಮ್ಮೆ ಅದನ್ನು ನಾವು ಮಾತಿನ ಮೂಲಕ ಕೂಡ ಹೊರಹಾಕಬೇಕಾಗತ್ತೆ. ಇಂತಹ ಅನೇಕ ಮಾತುಗಳು ನಮ್ಮಲ್ಲೇ ಉಳಿದು ಹೋಗ್ಬಿಟ್ಟಿರುತ್ತೆ. ಅಂಥದ್ದು ಯಾವುದು ನಿಮ್ಮ ಮನಸ್ಸಿನಲ್ಲಿ ಉಳಿದಿರುವಂಥ ಮಾತು ಅಂತ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಇದೀಗ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೊಗಸಾದ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಸ್ವಾಮಿ ಅವರ ಒಂದು ರಚನೆಯ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸೊಗಸಾದ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಸಂದೇಶಗಳನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ಸಂದೇಶವನ್ನ ಕಳಿಸಿದ್ದಾರೆ ಹೊನ್ನೂರು ಅಲಿಯವರು. ಶುಭ ಮುಂಜಾನೆ, ಶುಭ ತರಲಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಬೋಪ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ ಅವರು. ಹಾಗೆ ಬೆಳಗಿನ ಶುಭೋದಯ ಅಂತ ಹೇಳಿ ಅರುಣಾ ಮೈತ್ರಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮೇಡಮ್, ನನ್ನ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಅಕ್ಕನಿಗೆ ಬೆಂಬಲ ಕೊಡಲು ನನ್ನ ಧರೆಗೆ ಇಳಿಸಿದಂಥ ತಂದೆಗೆ ಥ್ಯಾಂಕ್ ಯು ಹೇಳ್ತೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 3548 ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ನಾವು ಸಾಕಷ್ಟು ವಿಷಯಗಳನ್ನು, ಅಂದರೆ ನಾವು ಏನೋ ಹೇಳಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ನಾಲ್ಗೆಯಲ್ಲಿರುತ್ತೆ, ಬಟ್ ಆ ವ್ಯಕ್ತಿ ನಮ್ಮ ಎದುರಿಗೆ ಕಾಣಿಸಿದಾಗ ಹೇಳೋದಕ್ಕೆ ಸಾಧ್ಯವಾಗಿರಲ್ಲ. ಇನ್ನೊಂದು ಧನ್ಯವಾದ ಜೊತೆ ಜೊತೆಗೆ ಇನ್ನೊಂದು ಅಂತಂದರೆ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳ್ಕೊಳ್ಳೋದು ಮಕ್ಕಳಿಗೆ ಪೋಷಕರು ಹೇಳಬೇಕಾಗತ್ತೆ, ಹಾಗೆ ಸ್ನೇಹಿತರಿಗೆ ಹೇಳಬೇಕಾಗತ್ತೆ, ಜೊತೆಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಒಬ್ಬರ ಪ್ರಯತ್ನವನ್ನು ಗುರುತಿಸೋದು, ಅವರನ್ನು ಪ್ರಶಂಸಿಸೋದು, ಹಾಗೆ ಅವರನ್ನು ಪ್ರೋತ್ಸಾಹಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ನಾವೇನು ಸಲಹೆ ಕೊಡ್ತೀವಿ ಅದು ಬೇಕಾಗಿರೋದಿಲ್ಲ, ನೀನು ಚೆನ್ನಾಗಿ ಮಾಡ್ತಿದೀಯಾ ಅನ್ನುವಂಥ ಒಂದು ಸಣ್ಣ ಪ್ರೋತ್ಸಾಹ ಅವರ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಹಾಗಾಗಿ ಆ ಪದನೂ ಕೂಡ ಯಾರಿಗಾದರೂ ಹೇಳಬೇಕು ಅಂತ ನಿಮಗೆ ಅನಿಸ್ತು ಅಂದರೆ ಖಂಡಿತವಾಗಿಯೂ ಹೇಳಿಬಿಡಿ. ಹಾಗೆ ನಾವು ನಮ್ಮಿಂದ ದೂರವಾಗಿರ್ತಾರೆ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೋತೀವಿ, ಆ ವ್ಯಕ್ತಿಗೆ ನಾನು ನಿನ್ನನ್ನು ತುಂಬ ನೆನಪು ಮಾಡ್ಕೋತೀನಿ ಅಂತ ಹೇಳೋದಕ್ಕೂ ಕೂಡ ನಮಗೆ ಹಿಂಜರಿಕೆ ಆಗುತ್ತೆ. ಬಹುಶಃ ನಾವು ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅಭ್ಯಾಸ ಮಾಡಿಕೊಂಡಿರಲ್ಲ, ಹಾಗಾಗಿ ಆ ರೀತಿಯ ಒಂದು ಸಣ್ಣ ಸಣ್ಣ ತಪ್ಪುಗಳು ಅಂತಲೇ ಹೇಳ್ಬೋದು ಅಂಥದ್ದಾಗತ್ತೆ. ಬಾಲ್ಯದ ಸ್ನೇಹಿತನಾಗಿರಬಹುದು, ಅಥವಾ ಹಳೆಯ ಸಹಪಾಠಿ ಆಗಿರಬಹುದು, ಅಥವಾ ನಮ್ಮ ದೂರದ ಊರಿನಲ್ಲಿರುವಂಥ ಬಂಧು ಆಗಿರಬಹುದು, ವರ್ಷಗಳಿಂದ ಭೇಟಿ ಆಗದೆ ಯಾರಾದರೂ ಇದ್ದರೆ ಒಂದು ದಿನ ಅವರ ನೆನಪು ಬಂದರೆ ಒಂದು ಸಣ್ಣ ಸಂದೇಶ ಕಳಿಸ್ಬಿಡಿ, ಇವತ್ತು ನಿಮ್ಮ ನೆನಪಾಯಿತು, ಇದಕ್ಕಿಂತ ದೊಡ್ಡ ಮಾತು ಇನ್ನೇನು ಬೇಕಿಲ್ಲ ಅಂತ ಅನಿಸುತ್ತೆ ಅಲ್ವಾ. ಇದೀಗ ಮತ್ತೊಂದು ಸುಮಧುರವಾದಂತಹ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಇಂತಹ ಅನೇಕ ಮಾತುಗಳು ನಮ್ಮಲ್ಲೇ ಉಳಿದಿರುತ್ತೆ, ಅಂಥದ್ದನ್ನು ನೆನಪು ಮಾಡಿಕೊಂಡು ನಿಮ್ಮ ಪ್ರೀತಿ ಪಾತ್ರರಿಗೆ ಆ ಮಾತುಗಳನ್ನು ಹೇಳಿದರೆ ಆ ಕ್ಷಣ ನಿಮಗೂ ಖುಷಿಯಾಗಿರುತ್ತೆ, ಅವರಿಗೂ ಖುಷಿ.

ಆಗುತ್ತೆ. ಹಾಗೆ ನಾನು ಆ ಮಾತು ಹೇಳ್ಬಿಟ್ನಲ್ಲ ಅನ್ನುವಂಥ ಒಂದು ಸಮಾಧಾನ ಶಾಂತಿ ನಿಮ್ಮ ಮನಸ್ಸಿಗೂ ಸಿಗುತ್ತೆ ಅಂತ ಹೇಳ್ತಾ ಭಾವಸ್ಪಂದನ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 8:30 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು.
3: ಕೇಳುಗರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ವಾರಗಳಲ್ಲಿ ನಾವು ಸೂಪರ್ ಕಂಪ್ಯೂಟರ್ಗಳ ಅಂದ್ರೆ ಏನು ಮತ್ತು ಭಾರತ ಅವುಗಳನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಇನ್ನೂ ಒಂದು ಪ್ರಮುಖ ಪ್ರಶ್ನೆ ಇದೆ, ಏನ್ ಗೊತ್ತಾ? ಈ ಶಕ್ತಿಶಾಲಿ ಕಂಪ್ಯೂಟರ್ಗಳು ಸಾಮಾನ್ಯ ನಾಗರಿಕರಿಗೆ ಅಂದ್ರೆ ನಮ್ಮಂಥವರಿಗೆ ನಿಜವಾಗಿ ಹೇಗೆ ಪ್ರಯೋಜನವಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಲ್ವಾ? ಈ ಎಲ್ಲವನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಕಳೆದ 2 ವಾರಗಳಿಂದ ನಮ್ಗೆ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಹೇಗೆ ನಮ್ಮ ಸೂಪರ್ ಕಂಪ್ಯೂಟಿಂಗ್ ಇಕೋಸಿಸ್ಟಮ್ಗಳು ಪ್ರಾರಂಭವಾಯಿತು, ಹೇಗೆ ಕೆಲಸ ಮಾಡ್ತಾ ಇದೆ, ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಂಶೋಧಕರು ಹೇಗೆಲ್ಲ ಕೈ ಜೋಡಿಸಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀರಾ. ಈ ಅನೇಕ ಜನರಿಗೆ ಒಂದು ಪ್ರಶ್ನೆ ಮೂಡಬಹುದು, ಸೂಪರ್ ಕಂಪ್ಯೂಟರ್ಗಳು ಕೇವಲ ವಿಜ್ಞಾನಿಗಳಿಗಷ್ಟೇ ಮೀಸಲಾಗಿದೆ, ನಮ್ಮಂಥವ್ರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ನಾವು ಇದನ್ನ ಬಳಸೋದೇ ಇಲ್ಲ, ಸೊ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಪ್ರಶ್ನೆ ಅವ್ರನ್ನ ಕಾಡಬಹುದು. ಇದಕ್ಕೆ ಏನು ಉತ್ತರ ಕೊಡ್ತೀರಾ?
4: ಖಂಡಿತವಾಗಿಯೂ ಇಲ್ಲ. ವಾಸ್ತವವಾಗಿ ವಿಜ್ಞಾನವು ಯಾವುದೇ ನೈಜ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ನೀಡಿದಾಗ ಅದರ ಹಿಂದೆ ಒಂದು ಸೂಪರ್ ಕಂಪ್ಯೂಟರ್ ಕಾರ್ಯನಿರ್ವಹಿಸಿರುವ ಸಾಧ್ಯತೆ ಬಹಳ ಹೆಚ್ಚು. ಬಹುತೇಕ ನಾಗರಿಕರು ಸೂಪರ್ ಕಂಪ್ಯೂಟರ್ ಅನ್ನು ಎಂದಿಗೂ ನೋಡದೇ ಇರಬಹುದು, ಆದರೆ ಅದರ ಪ್ರಯೋಜನಗಳನ್ನು ಅವರು ಪ್ರತಿ ದಿನ ಅನುಭವಿಸುತ್ತಿರುತ್ತಾರೆ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎಂದರೆ ಕೇವಲ ದೊಡ್ಡ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಅದು ಸಮಾಜದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದಾಗಿದೆ.
3: HPC ನೇರವಾಗಿ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ನೀಡಿದ್ರೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೇನೋ.
4: ಮಹಾನದಿ ನದಿಯ ದಡದಲ್ಲಿರುವ ಒಂದು ಸಣ್ಣ ಹಳ್ಳಿಯ ರೈತನಿದ್ದಾನೆ ಅಂದುಕೊಳ್ಳಿ. ಅಂದು ಪ್ರಕಾಶಮಾನವಾದ ಬೆಳಗ್ಗೆ, ಆಕಾಶ ನಿರ್ಮಲವಾಗಿದೆ, ಇದು ಮತ್ತೊಂದು ಸಾಮಾನ್ಯ ದಿನ ಎಂದು ಅನಿಸುತ್ತದೆ. ಆದರೆ ಬಹಳ ದೂರದಲ್ಲಿ ನದಿಯ ಮೇಲ್ದಂಡೆ ಪ್ರದೇಶಗಳಲ್ಲಿ ಹಲವು ಗಂಟೆಗಳಿಂದ ಭಾರಿ ಮುಂಗಾರು ಮಳೆ ಸುರಿಯುತ್ತಿದೆ. ಅಲ್ಲಿನ ನದಿಗಳು ಮತ್ತು ಹೊಳೆಗಳು ವೇಗವಾಗಿ ಉಕ್ಕಿ ಹರಿಯುತ್ತಿವೆ. ಸುತ್ತಮುತ್ತ ಯಾರಿಗೂ ಅಪಾಯದ ಸುಳಿವು ಇಲ್ಲ, ಆದರೆ ದೇಶದಾದ್ಯಂತ ಹವಾಮಾನ ವೀಕ್ಷಣೆಗಳು, ಮಳೆಯ ಅಳತೆಗಳು, ನದಿ ಮಟ್ಟ ಮಾಪನ ಕೇಂದ್ರಗಳ ಮಾಹಿತಿ, ಜಲಾಶಯಗಳ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆಗಳನ್ನು ವಿವಿಧ ಸಂಸ್ಥೆಗಳು ನಿರಂತರವಾಗಿ ಸಂಗ್ರಹಿಸುತ್ತವೆ. ಈ ಮಾಹಿತಿಯನ್ನು ಕೇಂದ್ರ ಜಲ ಆಯೋಗ CWSEಗೆ ತಲುಪುತ್ತದೆ. ಕೇಂದ್ರ ಜಲ ಆಯೋಗವು ಸಿಡ್ಯಾಕ್ನೊಂದಿಗೆ ಅಭಿವೃದ್ಧಿಪಡಿಸಿರುವ ಪ್ರವಾಹ ಮುನ್ಸೂಚನಾ ಮತ್ತು ಜಲಾವೃತ ಪ್ಲಾಟ್ಫಾರ್ಮ್ CFLOOD ಅನ್ನು ಬಳಸುತ್ತಿದೆ. ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕಾರ್ಯನಿರ್ವಹಿಸುವ CFLOOD ಮಳೆಯ ಮುನ್ಸೂಚನೆಗಳನ್ನು, ನದಿಯ ಹರಿವಿನ ಮಾಹಿತಿ ಮತ್ತು ಭೂಮಿಯ ವಿವರವಾದ ನಕ್ಷೆಗಳನ್ನು ಒಟ್ಟುಗೂಡಿಸಿ ಪ್ರವಾಹದ ನೀರು ಹೇಗೆ ಹರಿಯಬಹುದು ಎಂಬುದನ್ನು ಅನುಕರಿಸುತ್ತದೆ. ಅಲ್ಪ ಸಮಯದಲ್ಲೇ ಯಾವ ಹಳ್ಳಿಗಳಿಗೆ ಪ್ರವಾಹ ಉಂಟಾಗಬಹುದು, ನೀರು ಯಾವಾಗ ತಲುಪಬಹುದು ಮತ್ತು ಎಷ್ಟು ಆಳವಾಗಬಹುದು ಎಂಬುದನ್ನು ಇದು ಊಹಿಸುತ್ತದೆ. ಈ ಫಲಿತಾಂಶಗಳನ್ನು ಸುಲಭವಾಗಿ ಅರ್ಥವಾಗುವ ಬಣ್ಣ ಸೂಚಿತ ನಕ್ಷೆಗಳ ರೂಪದಲ್ಲಿ ಕಾಣಿಸುತ್ತವೆ. ಕೇಂದ್ರ ಜಲ ಆಯೋಗ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾ ಆಡಳಿತಗಳು ಅತ್ಯಧಿಕ ಅಪಾಯದಲ್ಲಿರುವ ಪ್ರದೇಶಗಳನ್ನು ತಕ್ಷಣವೇ ಗುರುತಿಸಬಹುದು. ಆ ರೈತನ ಹಳ್ಳಿಯು ಅಪಾಯದ ವಲಯದಲ್ಲಿ ಕಾಣಿಸಿದರೆ ಜಿಲ್ಲಾ ಆಡಳಿತವು ತಕ್ಷಣವೇ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರಿಗನ್ನು ಕಳಿಸಿ ಆ ಹಳ್ಳಿಗೆ ಭೇಟಿ ಕೊಟ್ಟು ಒಂದು ಸುರಕ್ಷಿತವಾಗಿ ಎಲ್ಲಿಗೆ ಹೋಗಬಹುದು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ. ಜನರಿಗೆ ಸಿ ಫ್ಲಡ್ ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಅಲ್ಲ, ಇದು ಸರ್ಕಾರಗಳಿಗೆ ಕ್ರಮ ಕೈಗೊಳ್ಳಲು ಅಮೂಲ್ಯ ಸಮಯವನ್ನು, ಸಮುದಾಯಗಳಿಗೆ ಸಿದ್ಧತೆಗಾಗಿ ಸಾಕಷ್ಟು ಸಮಯವನ್ನು ಮತ್ತು ಕುಟುಂಬಗಳಿಗೆ ವಿಪತ್ತು ಸಂಭವಿಸುವ ಮೊದಲು ಸುರಕ್ಷಿತ ಸ್ಥಳಕ್ಕೆ ತೆರಳುವ ಅವಕಾಶವನ್ನು ನೀಡುವ ಬುದ್ಧಿವಂತ ಪ್ರವಾಹ ಮುನ್ಸೂಚನಾ ವ್ಯವಸ್ಥೆಯಾಗಿದೆ. ಸರಳವಾಗಿ ಹೇಳುವುದಾದರೆ ಸಿ ಫ್ಲಡ್ ಅನಿರೀಕ್ಷಿತ ದುರಂತವನ್ನು ಯೋಜಿತ ಪ್ರತಿಕ್ರಿಯೆಯಾಗಿ ಪರಿವರ್ತಿಸುತ್ತದೆ. ಇದರಿಂದ ಜೀವಗಳನ್ನು ಉಳಿಸಲು ಮತ್ತು ನಷ್ಟ ಕಡಿಮೆ ಮಾಡಲು ಸಹಾಯವಾಗುತ್ತೆ.
3: ಕೇಳ್ತಾ ಇದ್ದೀರಲ್ಲ ಶ್ರೋತೃಗಳೇ, ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ ಪ್ರವಾಹ ಮುನ್ಸೂಚನೆ ಸಂದೇಶಗಳಲ್ಲಿ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಹಾಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರಾ. ಇದೆಲ್ಲ ಹೇಗೆ ಘೋಷಣೆ ಮಾಡ್ತಾರೆ, ಯಾವದರ ಮೇಲೆ ಅವಲಂಬಿತವಾಗಿರುತ್ತೆ, ಹೇಗೆ ಅವರು ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಉದಾಹರಣೆ ಮೂಲಕ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅಂದ್ರೆ ಇದರ ಹಿಂದೆ ಸಿಡಾಕ್ ಕೂಡ ಇದೆ ಅನ್ನೋದು ನಿಮಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.
4: ಮತ್ತೊಂದು ಉದಾಹರಣೆ ಕೊಡ್ತೀನಿ. ಪ್ರತಿ ಬೇಸಿಗೆಯಲ್ಲೂ ಭಾರತದ ವಿವಿಧ ಭಾಗಗಳಲ್ಲಿ ಅರಣ್ಯ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಒಮ್ಮೆ ಬೆಂಕಿ ಹತ್ತಿಕೊಂಡರೆ ಅರಣ್ಯಾಧಿಕಾರಿಗಳ ದೊಡ್ಡ ಸವಾಲು ಬೆಂಕಿ ಈಗ ಎಲ್ಲಿದೆ ಎಂಬುದಲ್ಲ, ಅದು ಮುಂದೇನು ದಿಕ್ಕಿನಲ್ಲಿ ಹರಡಬಹುದು ಎಂಬುದು. ಗಾಳಿಯ ದಿಕ್ಕು, ಒಣ ಎಲೆಗಳು, ಸಸ್ಯವರ್ಗದ ಪ್ರಕಾರ, ಪರ್ವತದ ಇಳಿಜಾರುಗಳು ಮತ್ತು ಹವಾಮಾನ ಪರಿಸ್ಥಿತಿಗಳು ಕೆಲವೇ ನಿಮಿಷಗಳಲ್ಲಿ ಬೆಂಕಿಯ ದಿಕ್ಕನ್ನು ಬದಲಿಸುತ್ತೆ. ಈ ಸವಾಲಿಗೆ ಪರಿಹಾರವಾಗಿ ಸಿಡಾಕ್ ವೈಲ್ಡ್ ಫೈರ್ ಸ್ಪ್ರೆಡ್ ಫೋರ್ಕಾಸ್ಟಿಂಗ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಉಪಗ್ರಹ ಮೂಲಕವಾಗಿ ಅಥವಾ ನೆಲಮಟ್ಟದ ಅರಣ್ಯ ಸಿಬ್ಬಂದಿಯ ಮೂಲಕವಾಗಿ ಅರಣ್ಯ ಬೆಂಕಿ ಪತ್ತೆಯಾದಾಗ ಅದರ ಸ್ಥಳವನ್ನು ಪ್ಲಾಟ್ಫಾರ್ಮ್ನಲ್ಲಿ ದಾಖಲಿಸಲಾಗುತ್ತೆ. ನಂತರ ಭಾರತದ ಪರಂ ಸೂಪರ್ ಕಂಪ್ಯೂಟರ್ಗಳು ಹವಾಮಾನ ಮುನ್ಸೂಚನೆಗಳು, ಗಾಳಿಯ ವೇಗ ಮತ್ತು ದಿಕ್ಕು, ಭೂಪ್ರದೇಶ, ಸಸ್ಯವರ್ಗ ಮತ್ತು ಲಭ್ಯವಿರುವ

0: ಅರಣ್ಯ ಇಂಧನ ಪ್ರಮಾಣದಂತ ವಿವರವಾದ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ. ಅಲ್ಪ ಸಮಯದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಬೆಂಕಿ ಹೇಗೆ ಹರಡಬಹುದು, ನಿರೀಕ್ಷಿತ ಬೆಂಕಿಯ ದಾರಿಯನ್ನು ಡಿಜಿಟಲ್ ಜಿಐಎಸ್ ನಕ್ಷೆಗಳಲ್ಲಿ ಪ್ರದರ್ಶಿಸುತ್ತದೆ. ಈ ಮುನ್ಸೂಚನೆ ತಕ್ಷಣವೇ ಅರಣ್ಯ ಇಲಾಖೆಗೆ ಲಭ್ಯವಾಗುತ್ತದೆ. ಅದೇ ಸಮಯದಲ್ಲಿ ಅಧಿಕಾರಿಗಳಿಗೆ ಎಸ್ಎಂಎಸ್ ಎಚ್ಚರಿಕೆಗಳು ಸ್ವಯಂಚಾಲಿತವಾಗಿ ಕಳುಹಿಸಲಾಗುತ್ತದೆ. ಇದರಲ್ಲಿ ಮುನ್ಸೂಚಿತ ಬೆಂಕಿ ಹರಡುವ ನಕ್ಷೆಗಳನ್ನು ವೀಕ್ಷಿಸಬಹುದು. ಇದರಿಂದ ಕ್ಷೇತ್ರ ಸಿಬ್ಬಂದಿ ಸುರಕ್ಷಿತ ಮಾರ್ಗಗಳನ್ನು ಗುರುತಿಸಿ ಅಗ್ನಿಶಾಮಕ ಸಿಬ್ಬಂದಿ ಉಪಕರಣಗಳನ್ನು ಮತ್ತು ನೀರಿನ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯೋಜಿಸಬಹುದು. ಇದನ್ನು ಈಗಾಗಲೇ ಸಿಕ್ಕಿಂ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಬಳಸಿದೆ. ಅಧಿಕೃತ ದಾಖಲೆಗಳ ಪ್ರಕಾರ 2023 ಜನವರಿ 27 ಮತ್ತು 2024 ಮಾರ್ಚ್ 12 ಸಂಭವಿಸಿದ ಅರಣ್ಯ ಬೆಂಕಿ ಸಂದರ್ಭದಲ್ಲಿ ಈ ಮುನ್ಸೂಚನೆಗಳನ್ನು ಯಶಸ್ವಿಯಾಗಿ ಬಳಸಲಾಯಿತು. ಇದರಿಂದ ಬೆಂಕಿ ಹರಡುವಿಕೆಯನ್ನು ನಿಯಂತ್ರಿಸಲು ಮತ್ತು ನೆಲಮಟ್ಟದ ಅಗ್ನಿಶಾಮಕ ಕಾರ್ಯಾಚರಣೆಗಳಿಗೆ ಉತ್ತಮವಾಗಿ ಯೋಜಿಸಲು ಇಲಾಖೆಗೆ ಸಹಾಯವಾಗಿತ್ತು.
1: ಪ್ರವಾಹದ ಸಮಯದಲ್ಲಿ ಯಾವ ರೀತಿ ಸಂದೇಶಗಳು ಬರುತ್ತೆ, ಹೇಗೆ ಎಲ್ಲ ಅಧಿಕಾರಿಗಳು ಚುರುಕಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರಿ. ಹಾಗೇನೆ ಅರಣ್ಯದಲ್ಲಿ ಬೆಂಕಿ ವ್ಯಾಪಿಸಿದಾಗ ಅಲ್ಲಿ ಕೂಡ ಹೇಗೆ ಅಧಿಕಾರಿಗಳಿಗೆ ಮೊದಲೇ ಮುನ್ಸೂಚನೆ ಸಿಗತ್ತೆ, ಹೇಗೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ರು. ಇನ್ನು ಆರೋಗ್ಯ ಸೇವೆಗೆ ಏನಾದ್ರೂ ಒಂದು ಉದಾಹರಣೆಗಳಿದೆಯಾ?
0: ಹೌದು, ನಮ್ಮೆಲ್ಲರಿಗೂ COVID-19 ಮಹಾಮಾರಿ ನೆನಪಿದೆ ಅಲ್ವೇ? ಆ ಸಮಯದಲ್ಲಿ ಜಗತ್ತಿನಾದ್ಯಂತ ವಿಜ್ಞಾನಿಗಳನ್ನು ಕಾಡಿದ ಒಂದು ಪ್ರಶ್ನೆ, ವೈರಸ್ ಬದಲಾಗುತ್ತಿದೆಯೇ, ಬದಲಾಗುತ್ತಿದ್ದರೆ ಅದು ಇನ್ನಷ್ಟು ವೇಗವಾಗಿ ಹರಡುತ್ತದೆಯೇ ಅಥವಾ ಇನ್ನಷ್ಟು ಅಪಾಯಕಾರಿಯಾಗುತ್ತದೆಯೇ ಎಂದು. ಇದಕ್ಕೆ ಉತ್ತರ ಕಂಡುಹಿಡಿಯಲು ವಿಜ್ಞಾನಿಗಳು ಮೊದಲು ವೈರಸ್ನ ಜೆನೆಟಿಕ್ ಕೋಡ್ ಓದಬೇಕಾಗುತ್ತೆ. ಪ್ರತಿಯೊಂದು ರೋಗಿಯ ಸ್ಯಾಂಪಲ್ಗಳು ಅಪಾರ ಪ್ರಮಾಣದ ಮಾಹಿತಿಯನ್ನು ಸೃಷ್ಟಿಸುತ್ತೆ. ಸಾಮಾನ್ಯ ಕಂಪ್ಯೂಟರ್ಗಳು ಅದನ್ನು ತ್ವರಿತವಾಗಿ ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿಯೇ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಾರ್ ಜಿನೋಮಿಕ್ಸ್ ಅಂಡ್ ಡ್ರಗ್ ಡಿಸ್ಕವರಿ ಮಹತ್ವದ ಪಾತ್ರ ವಹಿಸಿತು. ಭಾರತದ ಸ್ವದೇಶಿ ಸೂಪರ್ ಕಂಪ್ಯೂಟರ್ಗಳ ಶಕ್ತಿಯನ್ನು ಬಳಸಿಕೊಂಡು ಈ ವೇದಿಕೆ ಸಂಶೋಧಕರಿಗೆ ಅಪಾರ ಪ್ರಮಾಣದ ಜಿನೋಮಿಕ್ ಮಾಹಿತಿಯನ್ನು ವೇಗವಾಗಿ ವಿಶ್ಲೇಷಿಸಲು, ಜೀನ್ಗಳ ಅಧ್ಯಯನ ನಡೆಸಲು, ಪ್ರೋಟೀನ್ ರಚನೆಗಳನ್ನು ಊಹಿಸಲು ಹಾಗೂ ಹೊಸ ಔಷಧಿಗಳಾಗಬಹುದಾದ ಅಣುಗಳನ್ನು ಗುರುತಿಸಲು ಅಗತ್ಯವಾದ ಕಂಪ್ಯೂಟಿಂಗ್ ಸಾಮರ್ಥ್ಯ ಮತ್ತು ತಂತ್ರಾಂಶವನ್ನು ಒದಗಿಸಿತ್ತು. COVID-19 ಮಹಾಮಾರಿಯ ಸಮಯದಲ್ಲಿ ಇದೇ ವೇದಿಕೆ ಇಂಡಿಯನ್ SARS-CoV-2 ಜೆನೋಮಿಕ್ಸ್ ಕನ್ಸಾರ್ಷಿಯಂಗೆ ಅಗತ್ಯವ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲ ಸೌಕರ್ಯವನ್ನು ಒದಗಿಸಿ ವೈರಸ್ನ ಹೊಸ ರೂಪಾಂತರಗಳನ್ನು ಶೀಘ್ರವಾಗಿ ಗುರುತಿಸಲು ಮತ್ತು ಅವು ದೇಶದಾದ್ಯಂತ ಹೇಗೆ ಹರಡುತ್ತಿವೆ ಎಂಬುದನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗಿತ್ತು. ಸಾಮಾನ್ಯ ನಾಗರಿಕರಿಗೆ ಇದರ ಪ್ರಯೋಜನ ಸರಳವಾಗಿ ಹೇಳಬಹುದು. ಭವಿಷ್ಯದ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಇನ್ನಷ್ಟು ವೇಗವಾಗಿ ಪ್ರತಿಕ್ರಿಯಿಸಲು ಹಾಗೂ ದೇಶದ ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸಲು ನಮ್ಮ ವೈದ್ಯರು ಮತ್ತು ಸಂಶೋಧಕರಿಗೆ ಇವು ಶಕ್ತಿಶಾಲಿ ವೈಜ್ಞಾನಿಕ ಇಂಜಿನ್ಗಳಾಗಿವೆ.
1: ಇನ್ನು ಕೈಗಾರಿಕೆಗಳಲ್ಲಿ ಇವುಗಳ ಪಾತ್ರ ಏನು?
0: ತೈಲ ಪತ್ತೆ ಹಚ್ಚುವಿಕೆ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಿದೀವಿ. ಭೂಮಿಯೊಳಗಿನ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹುಡುಕಲು ವಿಜ್ಞಾನಿಗಳು ನೆಲದೊಳಗೆ ಧ್ವನಿ ತರಂಗಗಳನ್ನು ಕಳಿಸುತ್ತಾರೆ. ಅವುಗಳಿಂದ ಹಿಂದಿರುಗಿರುವ ಸಂಕೇತಗಳಿಂದ ಅಪಾರ ಪ್ರಮಾಣದ ಮಾಹಿತಿ ಸೃಷ್ಟಿಯಾಗುತ್ತೆ. ಪರಂ ಸೂಪರ್ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವದೇಶಿ ತಂತ್ರಾಂಶ SES-RTM ಈ ಮಾಹಿತಿಯನ್ನು ಭೂಮಿಯ ಒಳಭಾಗದ ಸ್ಪಷ್ಟ ಚಿತ್ರಣವಾಗಿ ಪರಿವರ್ತಿಸಿ ತೈಲ ಮತ್ತು ಅನಿಲ ಇರುವ ಸಾಧ್ಯತೆ ಇರುವ ಸ್ಥಳಗಳನ್ನು ನಿಖರವಾಗಿ ಗುರುತಿಸಲು ಸಹಾಯ ಮಾಡುತ್ತೆ. ಇದರಿಂದ ಅನ್ವೇಷಣೆಯ ಸಮಯ ಮತ್ತು ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ದೇಶದ ಇಂಧನ ಅನ್ವೇಷಣೆಯ ಕಾರ್ಯಕ್ಷಮತೆಯು ಹೆಚ್ಚಾಗುತ್ತದೆ. ಈಗ ಸದ್ಯಕ್ಕೆ ಭಾರತ ಸರ್ಕಾರದ ONGC ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಈ ತಂತ್ರಾಂಶವನ್ನು ಬಳಸುತ್ತಾ ಇದೆ.
1: ಕೇಳುಗರೆ, ಪ್ರತಿ ಬಾರಿ ಚಂಡಮಾರುತದ ಎಚ್ಚರಿಕೆ ಒಂದು ಕರಾವಳಿ ಹಳ್ಳಿಗೆ ತಲುಪಿದಾಗ, ಒಬ್ಬ ಸೈಂಟಿಸ್ಟ್ ಉತ್ತಮ ಚಿಕಿತ್ಸೆಯನ್ನ ಹುಡುಕಿದಾಗ, ಹಾಗೆ ಒಬ್ಬ ರೈತ ಇನ್ನಷ್ಟು ನಿಖರವಾದ ಮಳೆಯ ಮುನ್ಸೂಚನೆಯನ್ನ ಪಡೆದಾಗ, ಒಬ್ಬ ಇಂಜಿನಿಯರ್ ಇನ್ನಷ್ಟು ಸುರಕ್ಷಿತ ವಿಮಾನವನ್ನ ವಿನ್ಯಾಸಗೊಳಿಸಿದಾಗ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೌನವಾಗಿ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ನಿಮಗೂ ತಿಳಿತು ಅಂತ ಅನ್ಕೊಳ್ತೀನಿ. ಇದೇ ವಿಕಸಿತ ಭಾರತದ ನಿಜವಾದ ಅರ್ಥ. ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಹಿತಿ ನೀಡಿದ ದೀಪಿಕಾ ಹೆಚ್ ವಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಟೈಮಲ್ಲಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನು ಕೇಳ್ತಾ ಸಾಗೋಣ. ಹಾಗಿದ್ರೆ ಮತ್ಯಾಕೆ ತಡ, ನಿಮಗಾಗಿ ಮೂಡಿ ಬರ್ತಾ ಇದೆ ಸೂಪರ್ ಡೂಪರ್ ಹಾಡು. ಕೇಳಿ ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.
1: ಆಹಾ, ಉಂಗ, ಆಹಾ, ಉಂಗ.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡನ್ನ ಕೇಳಿದ್ರಿ. ಹಾಗೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕೆ ಗಣೇಶ್ ರಾವ್ ಕೇಸರ್ಕರ್ ಅವರು ಆಯ್ಕೆಯಾಗಿದ್ದಾರೆ. ಈ ಒಂದು ಸಂಘದಲ್ಲಿ 25 ವರ್ಷದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಲಾವಿದರೊಬ್ಬರು ಆ ಅಧ್ಯಕ್ಷರಾಗಿರುವಂಥದ್ದು. ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಡಿಸಿ ವೀರೇಂದ್ರ ಬೆಳ್ಳಿಚುಕ್ಕಿ, ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಎಸ್ಎಸ್ ಭಾಸ್ಕರ್, ಸುನೀಲ್ ಪುರಾಣಿಕ್ ಹಾಗೂ ರಾಮಸ್ವಾಮಿ ಗೌಡ, ರೇಣು ಶಿಕಾರಿ, ಪದ್ಮಾ ವಾಸಂತಿ, ವಿಕ್ರಮ್ ಸೂರಿ, ಕೆ ಸತ್ಯವಿಕಾಸ್, ಬಿಕೆ ಸಾಗರ್, ಗುರುಮೂರ್ತಿ ಹೆಗಡೆ, ಸಿಕೆ ಸಂಜೀವ್, ಹಾಗೆ ಸಾಕಷ್ಟು ಜನ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಚುನಾವಣಾಧಿಕಾರಿ ಎನ್ಒ ಚಂದ್ರಶೇಖರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇದೀಗ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ವೇಟ್ ಮಾಡ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ. ಈ ಹಾಡಿನೊಂದಿಗೆ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಮತ್ತೆ ಭೇಟಿಯಾಗ್ತೀನಿ ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟೂರ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್. ಎಸ್, ಶ್ರಾವಣ ಮಾಸದ ಹೊಸ್ತಿಲಲ್ಲಿ ನಾವಿದ್ದೀವಿ, ಹಾಗೆ ಸಾಲು ಸಾಲು ಹಬ್ಬಗಳ ತಯಾರಿಯಲ್ಲಿ ನೀವಿದ್ದೀರಾ. ಅಂತಹ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಕೂಡ ನಮ್ಮ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ನನ್ನೆಲ್ಲ ಕೇಳುಗ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನ ತಿಳಿಸ್ತಾ ಸ್ಟುಡಿಯೋದಲ್ಲಿ ನಾನು ನಿಮ್ಮ ಜೊತೆ ಆರ್ಜಿ ಪ್ರಿಯಾಂಕಾ ಸೋನಲ್. ಸಕಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ, ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂತ ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಹಾಡು, ಹಾಗೆ ನಿಮ್ಮ ಸಿನಿಮಾ, ಯಾವ ಇಷ್ಟದ ಸಿನಿಮಾ, ಹಾಗೆ ನಿಮ್ಮ ಹೆಸರನ್ನ ಕಳಿಸಿ, ಹಾಗೆ ನಿಮ್ಮ ಸಂದೇಶಗಳು ಆದಷ್ಟು ಬೇಗ ನಮ್ಮನ್ನ ತಲುಪಲಿ ಅಂತ ಹೇಳ್ತಾ ನಿಮಗಾಗಿ ಮೂಡಿ ಬರ್ತಾ ಇದೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸೂಪರ್ ಡೂಪರ್ ಹಾಡುಗಳು.

ನಮ್ಮ ನಂಬರ್ ಹೀಗಿದೆ 9480901013 9480901013. ಈ ನಂಬರ್ಗೆ ಸಂದೇಶಗಳು ಬಂದು ತಲುಪಲಿ ಅಂತ ಹೇಳ್ತಾ ಇದೀಗ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಹಾಗೆ ಶ್ರಾವಣ ಮಾಸದ ಗೀತೆಗಳನ್ನ ನಮ್ಮ ಕೇಳುಗರು ಕೇಳಿದ್ರು. ಅದರಂತೆ ಶ್ರಾವಣ ಮಾಸದ ಗೀತೆಗಳು ಪ್ರಸಾರವಾಗಿದೆ. ಹಿಂದೂ ಪಂಚಾಂಗದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದಂತಹ ಧಾರ್ಮಿಕ ಸ್ಥಾನಮಾನವನ್ನ ಕೊಡಲಾಗಿದೆ. ಸಾಮಾನ್ಯವಾಗಿ ಆಷಾಢ ಮಾಸದ ನಂತರ ಬರುವಂತಹ ಈ ತಿಂಗಳು ಭಕ್ತಿ ಹಾಗೆ ಪೂಜೆ ವ್ರತ ಮತ್ತೆ ಹಬ್ಬಗಳ ತಿಂಗಳು ಅಂತ ನಾವು ಪರಿಗಣಿಸ್ತೀವಿ. ಹಾಗಾಗಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಸೋಮವಾರ ಶಿವನ ಆರಾಧನೆ ಮಾಡಿದ್ರೆ, ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ, ವರಮಹಾಲಕ್ಷ್ಮಿ ರಥ, ಇಂತಹ ರಥಗಳು ನಡೆಯುತ್ತೆ. ಇನ್ನು ಶನಿವಾರ ಕೆಲವು ಸಂಪ್ರದಾಯಗಳಲ್ಲಿ ಶನೈಶ್ವರ ಹಾಗೆ ಇತರೆ ದೇವತಾ ಆರಾಧನೆಯನ್ನ ಮಾಡ್ತಾರೆ. ಇನ್ನು ನಾಗರಪಂಚಮಿ ಹಬ್ಬ ಕೂಡ ಹತ್ರ ಬರ್ತಾ ಇರೋದ್ರಿಂದ ನಾಗದೇವತೆಯ ಆರಾಧನೆ ಮಾಡ್ತಾರೆ. ಇನ್ನು ವರಮಹಾಲಕ್ಷ್ಮಿ ರಥದಲ್ಲಿ ಮಹಿಳೆಯರು ವಿಶೇಷವಾಗಿ ಈ ರಥವನ್ನ ಆಚರಣೆ ಮಾಡ್ತಾರೆ. ಇನ್ನು ರಕ್ಷಾಬಂಧನ ಹಾಗೆ ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಸಾಲು ಸಾಲು ಹಬ್ಬಗಳು ಈ ಶ್ರಾವಣ ಮಾಸದಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ದೇವಾಲಯಗಳಿಗೆ ಭೇಟಿ ಕೊಡೋದು, ಹಾಗೆ ಅಭಿಷೇಕ ಮಾಡಿಸೋದು, ದೀಪ ಬೆಳಗಿಸೋದು, ಭಜನೆ ಕೀರ್ತನೆಗಳಲ್ಲಿ ಭಾಗಿಯಾಗುವುದು, ಜೊತೆಗೆ ವ್ರತ ಪೂಜೆಗಳನ್ನು ಮಾಡೋದು ಮುಂತಾದ ಆಚರಣೆಗಳು ಮಾಡ್ತಾರೆ. ಇನ್ನು ಶಿವನಿಗೆ ಈ ಶ್ರಾವಣ ಮಾಸ ತುಂಬಾ ವಿಶೇಷ ಅಂತ ಹೇಳಲಾಗುತ್ತೆ. ಅದರ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಈಗಾಗಲೇ ನಮ್ಮ ಸ್ನೇಹಿತರು ಸಾಲು ಸಾಲು ಸಂದೇಶವನ್ನ ಕಳಿಸಿದ್ದಾರೆ. ಯಾವ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಏನೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ, ಒಮ್ಮೆ ಕಣ್ಣ ಹಾಯಿಸ್ತಾ ಹೋಗೋಣ. ಸಿಂಧನೂರಿನಿಂದ ಸುರೇಶ ಬಳ್ಳುಟಗಿಯವರು ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಗಣೇಶ್ ಕೊಂಡ್ಲಹಳ್ಳಿ ಮೊಳಕಾಲ್ಮೂರು ತಾಲೂಕು ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಇನ್ನು ಶುಭೋದಯ ಅಂತ ಹೇಳಿ ಪದ್ಮಜಾ ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಹೆಚ್ ವಿ ಯೋಗ ನರಸಿಂಹನ್ ಬೆಂಗಳೂರಿನ ಗಾಯತ್ರಿ ನಗರದಿಂದ ಸಂದೇಶವನ್ನ ಕಳಿಸಿ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ ಸಂದೇಶವನ್ನ ಕಳಿಸಿ. ಹಾಗೆ ನಮಸ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಮೂಡಲಪುರ ಶ್ರೀಧರ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಶುಭೋದಯ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಡಿಎಸ್ ನಾಗರಾಜ್ ರೋಹಿತ್ ವರ್ಧನ್ ಕಸ್ತೂರಿಬಾ ನಗರದಿಂದ ಸಂದೇಶವನ್ನ ಕಳಿಸಿ. ಹಾಗೆ ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿ ಚನ್ನನಕುಂಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಇನ್ನು ಅರುಣಾ ಮೈತ್ರಿ ಜೆಸಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಶುಭೋದಯ ನಮ್ಮ ನೆಚ್ಚಿನ ಆಕಾಶವಾಣಿಗೆ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಇನ್ನು ಪ್ರಶಾಂತಿ ಹಾಗೂ ಹೆಚ್ ಬಿ ಜಯರಾಮ್ ಅವರು ಕೂಡ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ರಾಮದುರ್ಗದಿಂದ ಅದ್ವಿಕ್ ಸುರೇಶ್ ಕೇರೂರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಹಾಗೂ ಅಕ್ಷತಾ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ ಅಂತ ಹೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕು ಅಂತ ಅಂದ್ರೆ ಏನ್ ಮಾಡಬೇಕು? 9408090013 ನಿಮ್ಮ ಸಂದೇಶಗಳನ್ನ ಕಳಿಸಿ ನಿಮ್ಮ ನೆಚ್ಚಿನ ಹಾಡನ್ನ ಕೇಳಿ ಅಂತ ಹೇಳ್ತಾ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಹಾಡು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳು, ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಶ್ರಾವಣ ಮಾಸದ ಬಗ್ಗೆ ಕೂಡ ಮಾತುಕತೆ ಮುಂದುವರಿತಾ ಇದೆ. ಶ್ರಾವಣ ಮಾಸ ಯಾಕೆ ವಿಶೇಷ ಅನ್ಸ್ಕೊಳ್ಳುತ್ತೆ ಅಂತಂದ್ರೆ, ಪುರಾಣ ಹಾಗೆ ಧಾರ್ಮಿಕ ಪರಂಪರೆಯಲ್ಲಿ ಶ್ರಾವಣ ಮಾಸವನ್ನ ಶಿವನ ಆರಾಧನೆಗೆ ಅತ್ಯಂತ ಪವಿತ್ರವಾದ ಕಾಲ ಅಂತ ನಾವು ಪರಿಗಣಿಸ್ತೀವಿ. ವಿಶೇಷವಾಗಿ ಶ್ರಾವಣ ಸೋಮವಾರದಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬಿಲ್ವಪತ್ರೆ ಅರ್ಪಿಸಿ ಶಿವನಾಮಸ್ಮರಣೆ ಮಾಡುವಂತಹ ಸಂಪ್ರದಾಯ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಭಕ್ತಿ ಸಂಪ್ರದಾಯ ಹಾಗೆ ಹಬ್ಬ, ಕುಟುಂಬ ಮತ್ತೆ ಆಧ್ಯಾತ್ಮಿಕತೆಯನ್ನ ಒಂದೆಡೆ ಸೇರಿಸುವಂತಹ ಸುಂದರ ಕಾಲಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಹಾಗೆ ತಮಗೋಸ್ಕರ ಮತ್ತೊಂದು ಬ್ಯೂಟಿಫುಲ್ ಹಾಡು ಕೂಡ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಈಗಾಗಲೇ ರೆಡಿ ಆಗಿದೆ. ಹಾಗೆ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕು ಅಂತ ಅಂದ್ರೆ 9489010013 9480101013 ನಿಮ್ಮ ಸಂದೇಶಗಳು ನಮ್ಮನ್ನ ಬಂದು ತಲುಪಲಿ ಅಂತ ಹೇಳ್ತಾ, ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ನಮ್ಮ ಕೇಳುಗರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸ್ವೀಟಿ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡಿಗೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ, ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:43 ನಾವಿದ್ದೀವಿ ಸಕಸಾಂಗೋ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ಹಾಗೆ ಸಕಸಾಂಗೋ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಒಮ್ಮೆ ನೋಡ್ತಾ ಹೋಗೋಣ. ಪ್ರೀತಿ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಕಿಷ್ಕಿಂದ ನಗರದಿಂದ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಹೊನ್ನೂರು ಅಲಿಯವರು. ಹಾಗೆ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಮುಂಜಾನೆಯ ಸುಂದರ ಶುಭೋದಯ ಪ್ರಿಯಾಂಕಾ ಮೇಡಮ್, ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಸುಧಾ ಬುದಿಹಾಳ್ ಅವರು. ಖಂಡಿತವಾಗಿಯೂ ನಂದಾಯ್ತು, ನಿಮ್ದಾಯ್ತಾ? ಹಾಗಿದ್ರೆ ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ಟಿ ಆರ್ ಹೆಚ್ ಪ್ರಕಾಶ್ ಕುಮಾರ್ ಅವರು ಸಂದೇಶವನ್ನ ತುಮಕೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಸುಧಾರಾಣಿ, ರಮೇಶ್ ಬಾಬು, ಧನುಷ್, ದೀಕ್ಷಿತ್, ಹೆಚ್ ಎಲ್ ಕೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶ ಬಂದು ತಲುಪಿದೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಕಬಾಡಿ ಹರ್ಷ, ಕಬಾಡಿ ಕಿಶನ್, ರವಿ ಹಾಗೂ ವಿನುತಾ ರವಿ ಅವರು ಸಂದೇಶವನ್ನ ಕಳಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ಹೆಸರು ನಂಬರ್ ಎಂಡಿಂಗ್ ವಿತ್ 1835 ಸಂದೇಶವನ್ನ ಕಳಿಸುವಾಗ ದಯವಿಟ್ಟು ನಿಮ್ಮ ಹೆಸರನ್ನ ಹಾಕಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಓದುವಾಗ ಅಂತ ಹೇಳ್ತಾ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಸುಧಾ ಜಯಶ್ರೀ ಅವರು, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಇನ್ನು ನಮಗಾಗಿ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಪ್ರಸಾರ ಮಾಡೋಣ. ಶಿವಶಂಕರ್ ವೇದವತಿ, ತನ್ಮಯ್ ಆನೇಕಲ್ ಶಂಕರ ಮಠದಿಂದ ಸಂದೇಶವನ್ನ ಕಳಿಸಿ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಹಾಗೆ ಸಂದೇಶ ಕಳಿಸಿದ್ದಾರೆ ನಂಬರ್ ಎಂಡಿಂಗ್ ವಿತ್ 4982. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಸಿಂಧನೂರಿನಿಂದ ಸುರೇಶ್ ಬಳ್ಳುಟ್ಗಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಬಸವೇಶ್ವರ ನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ ಎಂ ಟಿ ನಾಯಕ್ ಅವರು. ನಿಮ್ಮ ಸಂದೇಶ ಬಂದು ತಲುಪಿದೆ. ಹಾಗೆ ಸಂದೇಶ ಕಳಿಸಿದ್ದಾರೆ ವಿನೋತಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಂಪಿ ನಗರದಿಂದ ಸಂದೇಶ ಬಂದು ತಲುಪಿದೆ. ಹಾಗೆ ಗೀತಾ ಶ್ರೀನಿವಾಸ್ ಜೆ ಪಿ ನಗರ ಮೈಸೂರು ಅಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಯಾರಿದು, ಇನ್ ಹಿಂಗಣಿಯಿಂದ ಚಿದಾನಂದ್ ಕಲ್ಯಾಣಿ ಪತ್ತಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮಹಲಿಂಗಪುರದಿಂದ ಐನುದ್ದೀನ್ ಬನ್ಹಟ್ಟಿ, ಮುಮ್ತಾಜ್ ಬನ್ಹಟ್ಟಿ, ರಿಯಾಜ್, ರುಬೀನಾ, ಶಬೀರ್ ಹಾಗೆ ಸೋಫಿಯಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮಂಡ್ಯದಿಂದ ನಂದಾದೀಪ, ರಂಜಿತಾ ದರ್ಶಿನಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸೂಪರ್ ಡೂಪರ್ ಹಾಡುಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಅದಕ್ಕಿಂತ ಮೊದಲು ನಮಗೆ ಏನಪ್ಪ ಅಂತಂದ್ರೆ, ಒಂದು ನಿರ್ಧಾರ ಮತ್ತೊಬ್ಬರ ಬದುಕಿಗೆ ಹೊಸ ಆರಂಭವನ್ನ ಕೊಡುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ನಮಗೆ ತುಂಬಾ ಸಾಮಾನ್ಯವಾಗಿ ಕಾಣಿಸುವಂತಹ ಒಂದು ಅಂಗ ಮತ್ತೊಬ್ಬರ ಬದುಕಿಗೆ ಅಮೂಲ್ಯವಾದಂತಹ ಅವಕಾಶ ಆಗುತ್ತೆ. ನಾವು ಬದುಕಿರುವಾಗ ನಮ್ಮ ಕಣ್ಣುಗಳಿಗೆ ಜಗತ್ತನ್ನ ನೋಡ್ತೀವಿ, ಆ ಕಣ್ಣುಗಳ ಹಾಗೆ ನಮ್ಮ ಹೃದಯ ಬಡಿತದೊಂದಿಗೆ ಬದುಕ್ತಾ ಇರ್ತೀವಿ. ನಮ್ಮ ದೇಹದ ಪ್ರತಿಯೊಂದು ಅಂಗವೂ ಕೂಡ ನಮ್ಮ ಬದುಕಿನ ಒಂದು ಭಾಗವಾಗಿಬಿಟ್ಟಿರುತ್ತೆ. ಆದರೆ ನಮ್ಮ ಬದುಕಿನ ಪ್ರಯಾಣ ಮುಗಿದಾಗ ಆ ಅಂಗಗಳು ವ್ಯರ್ಥ ಆಗಬಾರ್ದು, ಅದು ಮತ್ತೊಬ್ಬರ ಬದುಕಿನ ಪ್ರಯಾಣ ಮುಂದುವರಿಸುವುದಕ್ಕೆ ಸಹಾಯ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಕೆಲವೊಂದಿಷ್ಟು ಅಂಗಾಂಗ ದಾನಿಗಳು ದಾನವನ್ನು ಮಾಡ್ತಾರೆ. ಇದು ಮತ್ತೊಬ್ಬರ ಬದುಕಿಗೆ ಅವಕಾಶ ನೀಡುವಂತಹ ಮಾನವೀಯ ನಿರ್ಧಾರವಾಗಿದೆ. ಹಾಗಾಗಿ ಇವತ್ತು August 13 ವಿಶ್ವ ಅಂಗಾಂಗ ದಿನ. ಅಂಗಾಂಗ ದಿನದ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ, ನಮ್ಮ ಕೇಳುಗರು ಯಾವ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ? ರಾಗ ತಾಳ ಚಿತ್ರದಿಂದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರು ಲತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿ ನೀಡಿರುವಂತಹ ಈ ಹಾಡಿಗೆ ನಂದಾ ಗೋಪಾಲ್ ರೆಡ್ಡಿ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ಹಾಗೆ ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. ಬನ್ನಿ, ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕಸಾಂಗು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಹಾಗೆ ಸಾಕಷ್ಟು ಸಂದೇಶಗಳು ಈಗಾಗಲೇ ನಮ್ಮನ್ನ ಬಂದು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನ ಓದೋದಕ್ಕೆ ಸಾಧ್ಯವಾಗಿಲ್ಲ ದಯವಿಟ್ಟು ಕ್ಷಮಿಸಿ. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರಿ, ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಿದಿರಿ, ಅವರಿಗೆಲ್ಲರಿಗೂ ಮತ್ತೊಮ್ಮೆ ಸಂದೇಶ ಕಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಅಂಗಾಂಗ ದಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಒಬ್ಬ ವ್ಯಕ್ತಿ ತನ್ನ ಅಂಗಾಂಗವನ್ನ ಮತ್ತೊಬ್ಬ ಅಗತ್ಯವಿರುವಂತಹ ವ್ಯಕ್ತಿಗೆ ಕಸಿ ಮಾಡೋದಕ್ಕೆ ದಾನ ಮಾಡುವಂತಹ ಪ್ರಕ್ರಿಯೆ

ಹೇಗೆ ನಾವು ಅಂಗಾಂಗ ದಾನ ಅಂತ ಹೇಳ್ತೀವಿ, ಇದು ಜೀವಂತವಾಗಿರುವಾಗ ನಡೆಯುವಂತಹ ದಾನ ಆಗಿರ್ಬೋದು. ಕೆಲವೊಮ್ಮೆ ಕೆಲ ಸಂದರ್ಭದಲ್ಲಿ ವ್ಯಕ್ತಿ ಮರಣದ ನಂತರವೂ ಕೂಡ ದಾನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಯಾವ ಅಂಗವನ್ನ ಯಾವ ಸಂದರ್ಭದಲ್ಲಿ ದಾನ ಮಾಡಬೇಕು ಅನ್ನೋದು ವೈದ್ಯಕೀಯ ನಿಯಮಗಳು ಹಾಗೆ ಕಾನೂನುಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಅಂಗಾಂಗ ಅನ್ನೋದು ಕೇವಲ ಒಂದು ಭಾವನೆಯ ನಿರ್ಧಾರವಲ್ಲ, ಅದು ವೈದ್ಯಕೀಯವಾಗಿ ನಿಯಂತ್ರಿತ ಹಾಗೆ ಕಟ್ಟುನಿಟ್ಟಾದಂತಹ ಪ್ರಕ್ರಿಯೆಯಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಅನೇಕ ಅಂಗಕಸಿ ಅಗತ್ಯವಾಗ್ತಾ ಇದೆ ಅಂತ ಅಂದರೆ ಅವರ ಜೀವನದಲ್ಲಿ ತುಂಬ ಕಷ್ಟದ ಸಮಯ, ಹಾಗೆ ಕೆಲವೊಮ್ಮೆ ದಾನಿಯಾದವರು ಆ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಒಬ್ಬ ಕುಟುಂಬಕ್ಕೆ ಹೊಸ ಭರವಸೆ ಆಗುವಂತಹ ಒಂದು ದೊಡ್ಡ ಸಂಕಲ್ಪವನ್ನು ನಾವು ಮಾಡಬೇಕಾಗತ್ತೆ. ಮತ್ತೊಬ್ಬರ ಬದುಕಿನಲ್ಲಿ ಹೊಸ ಅಧ್ಯಾಯ ಆಗೋಣ ಅಂತ ಹೇಳ್ತಾ ಅಂಗಾಂಗ ದಾನದ ಮಹತ್ವದ ಬಗ್ಗೆ ನೀವು ಕೂಡ ನಿಮ್ಮ ಗೊತ್ತಿರುವವರಿಗೆ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಈ ಹಾಡಿನೊಂದಿಗೆ ಸಕಸಾಂಗು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಮತ್ತೆ ನಾಳೆ ಇದೇ ಕಾರ್ಯಕ್ರಮ ನಿಮ್ಮ ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳುವಂತಹ ಅವಕಾಶ ಇರುತ್ತೆ. ಆಗ ಮೆಸೇಜ್ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು ಅಂತ ಹೇಳ್ತಾ ಈ ಹಾಡಿನೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಆಕಾಶವಾಣಿ ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗಾ ಅಭಿಯಾನ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಚ್ಎಸ್ ಸುರೇಶ್.
2: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್, ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 10:05:22 ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದ ಈ ಹೊತ್ತಲ್ಲಿ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇದೆ ಅಲ್ವಾ? ಹೌದು, 80s and 90s 2000s ಹಾಗೆ ಇಂದಿನ ಕನ್ನಡ ಸಿನಿಮಾಗಳ ಬಗ್ಗೆ ಏನೆಲ್ಲ ಬದಲಾವಣೆಯಾಗಿದೆ, ಯಾವ ರೀತಿ ಸಿನಿಮಾಗಳು ಅಪ್ಡೇಟ್ ಆಗಿದ್ದಾವೆ, ಹಾಗೆ ಯಾವ ವಿಷಯದ ಕುರಿತು ಈಗ ಇತ್ತೀಚಿನ ಚಿತ್ರಗಳಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ. ಹಾಗೆ ನಾವು ಬದಲಾಗಿದ್ದೀವ ಅಥವಾ ಸಿನಿಮಾ ಬದಲಾಗ್ತಾ ಇದ್ದಾವ? ಒಂದು ಕಾಲದಲ್ಲಿ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಹೋಗಬೇಕು ಅಂತ ಅಂದರೆ ಒಂದು ರೀತಿ ದೊಡ್ಡ ಸಂಭ್ರಮ ಇರ್ತಿತ್ತು. ಈಗ ಮೊಬೈಲ್ನಲ್ಲೇ ನೋಡ್ತೀವಿ, ಹಾಗೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಕೂಡ ಇದೆ. ಒಂದು ಕಾಲದಲ್ಲಿ ನಾಯಕ ಸೈಕಲ್ನಲ್ಲಿ ಪ್ರೀತಿಯ ಹಿಂದೆ ಹೋಗ್ತಾ ಇದ್ದರೆ, ಇವತ್ತು ನಾಯಕಿ ಅಥವಾ ನಾಯಕ ತನ್ನ ಕರಿಯರ್ಗಾಗಿ ಏನೆಲ್ಲ ಮಾಡಬೇಕು, ಹಾಗೆ ದೇಶ ವಿದೇಶಗಳಿಗೆ ಸುತ್ತ ಹಾಕ್ಕೊಂಡು ಬರೋದು. ಹಾಗಾಗಿ ಸಿನಿಮಾ ಬದಲಾಗ್ತಾ ಹೋಗ್ತಾ ಇದೆ. ಹಾಗೆ ಸಿನಿಮಾ ಬದಲಾಗ್ತಾ ಇರೋದ್ರ ಜೊತೆಗೆ ಕೆಲವೊಂದಿಷ್ಟು ಬದಲಾವಣೆಗಳು ನೋಡುವಂಥ ಪ್ರೇಕ್ಷಕರಿಗೂ ಕೂಡ ತುಂಬ ಕೆಲವೊಂದು ಇಷ್ಟ ಆಗ್ತಾ ಹೋಗುತ್ತೆ ಕತೆಗಳು. ಹಾಗೆ ಕೆಲವೊಂದಿಷ್ಟು ಕಡೆ ಇಲ್ಲ, ಹಳೆ ಸಿನಿಮಾಗಳೇ ಬಹುತೇಕ ತುಂಬ ಚೆನ್ನಾಗಿತ್ತು ಅನ್ನುವಂಥ ಒಂದು ಉದ್ಗಾರ ಕೂಡ ಬರುತ್ತೆ. ಅಂತಹ ಸಿನಿಮಾಗಳ ಬಗ್ಗೆ ಇವತ್ತು ಮಾತುಕತೆಯನ್ನು ಮುಂದುವರಿಸ್ತಾ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ, ಆರ್ ಜೆ ಪ್ರಿಯಾಂಕಾ ಸೋನಲ್. ಹಾಗೆ ನಿಮಗೆ 80s ಹಾಗೆ 90s 2000s ಯಾವ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ, ಇತ್ತೀಚಿನ ಸಿನಿಮಾಗಳು ತುಂಬ ಇಷ್ಟ ಆಗುತ್ತಾ ಹೇಗೆ ಅನ್ನೋದನ್ನು ನಮಗೆ ವಾಟ್ಸಪ್ ಮೂಲಕ ನೀವು ಸಂದೇಶವನ್ನು ಕಳಿಸಬಹುದು. 9408090103 ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಇದೀಗ ಸೂಪರ್ ಡೂಪರ್ ಆಗಿರುವಂತಹ 80s ಹಾಡು ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಹಾಗಿದ್ರೆ ಮತ್ತೆ ತಡ ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ, ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 10:15:08 ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ 80-90ರ ದಶಕ ಹಾಗೆ 2000ರ ಹಾಗೆ ಇತ್ತೀಚಿನ ಸಿನಿಮಾಗಳ ಬಗ್ಗೆ ಮಾತುಕತೆ ಮುಂದುವರಿತಾ ಇದೆ. ಹಾಗೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿದೆ ಸ್ನೇಹಿತರಿಗೆ, ಯಾವ ಕಾಲದ ಕನ್ನಡ ಸಿನಿಮಾಗಳು ನಿಮಗೆ ಹೆಚ್ಚು ಇಷ್ಟವಾಗುತ್ತೆ ಅಂತ ಹೇಳಿ ಸಂದೇಶಗಳನ್ನು ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ಸಂದೇಶವನ್ನು ಕಳಿಸಿದ್ದಾರೆ ಶಶಿವಾಳ್ ಅರಸೀಕೆರೆ ತಾಲೂಕಿನಿಂದ ಜಯಣ್ಣ ಅವರು. ಅಂದು ಪ್ರಭಾಕರ್ ನಟನೆಯ ಜಿದ್ದು, ಚಿತ್ರ, ಫೈಟ್ ಎಲ್ಲವೂ ಕೂಡ ಚೆನ್ನಾಗಿರ್ತಿತ್ತು, ಇವತ್ತೂ ಸಹ ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಆಗ ಕಾಲಕಾಲಕ್ಕೆ ಯಾವ ಸಿನಿಮಾಗಳು ಇಷ್ಟ ಆಗ್ತಾ ಇತ್ತೋ ಜನರಿಗೆ, ಹಾಗೆ ಈಗಿನ ಜನ್ರೇಷನ್ಗೂ ಕೂಡ ಇತ್ತೀಚಿನ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ. ಹಾಗೆ ಕೆಲವೊಂದಿಷ್ಟು ಜನರು ಹೇಳ್ತಾರೆ ನಮಗೆ ಆಗಿನ ಕಾಲದ ಸಿನಿಮಾಗಳೇ ತುಂಬ ಅರ್ಥಪೂರ್ಣವಾಗಿತ್ತು ಅಂತ. ಇತ್ತೀಚೆಗೆ ಕಥೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗಿರಬಹುದು, ಹಾಗೆ ತಂತ್ರಜ್ಞಾನದಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಆಗಿರುತ್ತೆ, ಜೊತೆಗೆ ಅಪ್ಡೇಟ್ ಆಗಿರೋದ್ರಿಂದ ಈಗ ಏನು ಜನರೇಷನ್ಗೆ ಬೇಕಾಗುತ್ತೆ ಅಂತಹ ಚಿತ್ರಗಳನ್ನು ಇಂದಿನ ನಿರ್ದೇಶಕರು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಸೋಮನಾಥ್ ಮತ್ತು ಕಲ್ಪಶ್ರೀ, ಗುರುಸಿದ್ದಾಪುರ ಗ್ರಾಮ ಜಗಲೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. 1980ರ ಆಸುಪಾಸಿನ ಸಿನಿಮಾಗಳನ್ನ ನಾವು ನೋಡಿದಾಗ ಆ ಸಿನಿಮಾ ಇಂದ ನಾವೇನೋ ಒಂದು ಸಂದೇಶವನ್ನು ಪಡ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ಉದಾಹರಣೆಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿದ ಹಾಗೆ, ಬಂಗಾರದ ಮನುಷ್ಯ, ಇನ್ನು ಹಲವಾರು ಕನ್ನಡ ಸಿನಿಮಾ ರಂಗದ ಹಿರಿಯರು ನಟಿಸಿದಂತಹ ಸಿನಿಮಾಗಳು ಆದರ್ಶಪ್ರಾಯವಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಾಕಂಡಂತೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಿರೂಪಣೆ ಆಗಿರುತ್ತೆ, ಅದರಲ್ಲಿ ಬರೀ ಹೊಡೆದಾಟ ಬಡೆದಾಟ ಶೂಟಿಂಗ್ ಇದು ಇರುತ್ತೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಅದು ಕೂಡ ಬೇರೆ ಜಾನರಲ್ ಆಗಿರುವಂತಹ ಚಿತ್ರ ಆಗಿರೋದ್ರಿಂದ ಬೇರೆಯವ್ರಿಗೂ ಕೂಡ ಅದು ಇಷ್ಟ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಕುಟುಂಬದ ಹಿನ್ನೆಲೆ ಉಳ್ಳಂತಹ ಚಿತ್ರಗಳು ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಕೆಲವೊಬ್ಬರ ಅಭಿಪ್ರಾಯ ಬೇರೆ ಬೇರೆ ಆಗಿರುತ್ತೆ. ಜೊತೆಗೆ ವಾಣಿಶ್ರೀ ಅವರು ಕೂಡ ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಾಗರತ್ನ ರಾಜಾಜಿನಗರದಿಂದ, ಬಂಗಾರದ ಜಿಂಕೆ ಚಿತ್ರ ಆ ಸಿನಿಮಾ ತುಂಬ ಚೆನ್ನಾಗಿದೆ, ಅದರ ಹಾಡು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸಂದೇಶವನ್ನು ಕಳಿಸಿದ್ದಾರೆ ಯಾರಿದು, ಜಯಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ರಣಧೀರ ಚಿತ್ರ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗಿಯೂ ತುಂಬ ಅದ್ಭುತವಾದಂತಹ ಸಿನಿಮಾಗಳು 90ರ ದಶಕದಲ್ಲಿ ಹಾಗೆ 80ರ ದಶಕದಲ್ಲಿ ಬಂದು ಹೋಗಿದ್ದಾವೆ. ಹಾಗೆ ರಣಧೀರ, ಯುದ್ಧಕಾಂಡ, ಪ್ರೇಮಲೋಕ, ಬಣ್ಣದ ಗೆಜ್ಜೆ, ಸ್ವಾಭಿಮಾನ, ಸಾವಿರ ಸುಳ್ಳು ಇವೆಲ್ಲವೂ ಕೂಡ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 3749. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಸಿನಿಮಾಗಳ ಬಗ್ಗೆ ಮಾತನಾಡೋದಾದರೆ, 80ರ ದಶಕದ ಕನ್ನಡ ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಅದರಲ್ಲಿ ಕುಟುಂಬದ ಹಿನ್ನೆಲೆ ಇರ್ತಿತ್ತು. ಆ ಕಾಲದ ಕಥೆಗಳಲ್ಲಿ ಕುಟುಂಬ ಅನ್ನೋದು ಒಂದು ಪ್ರಮುಖ ಪಾತ್ರವಾಗಿರ್ತಿತ್ತು. ಅದರಲ್ಲಿ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಕುಟುಂಬದ ಗೌರವ, ಹಾಗೆ ಸಂಬಂಧಗಳ ನಡುವೆ ನಡೀತಾ ಇದ್ದಂತಹ ಸಂಘರ್ಷ ಇತ್ಯಾದಿ ಕಥೆಗಳ ಒಂದು ಪ್ರಮುಖ ಭಾಗವಾಗಿರ್ತಾ ಇತ್ತು. ಇನ್ನು ಹಳ್ಳಿ ಜೀವನ, ಹಾಗೆ ನಗರ, ಹಳ್ಳಿಯ ಬದುಕು, ರೈತರ ಜಮೀನು ಆಗಿರಬಹುದು, ಬಡತನ, ಶ್ರೀಮಂತಿಕೆ ಹಾಗೆ ಬಡತನದ ವ್ಯತ್ಯಾಸ ಇವೆಲ್ಲವನ್ನ ಕಥೆಯಲ್ಲಿ ತೋರಿಸ್ತಾ ಇದ್ರು. ಜೊತೆಗೆ ನಾಯಕನ ಹೋರಾಟ ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇತ್ತು. ಅದನ್ನ ಹೇಗೆ ಆತ ಕಷ್ಟವನ್ನ ಎದುರಿಸಿ ಗೆಲ್ತಾನೆ ಅನ್ನೋದು ಇಲ್ಲಿ ಕಥೆಯ ಪ್ರಮುಖ ಭಾಗವಾಗಿರ್ತಿತ್ತು.

ಜೊತೆಗೆ ಪ್ರೀತಿ ಇದ್ರೂ ಕೂಡ ಅಲ್ಲಿ ಕುಟುಂಬದ ಒಪ್ಪಿಗೆ ಇರ್ತಾ ಇತ್ತು. ತ್ಯಾಗ ಹಾಗೆ ಸಾಮಾಜಿಕ ಅಡೆತಡೆಗಳನ್ನ ಮೀರಿ ಯಾವ ರೀತಿ ಸಕ್ಸಸ್ ಕಾಣ್ತಾರೆ ಅನ್ನೋದು ಆ ಕಥೆಗೆ ದೊಡ್ಡ ತಿರುವು ಕೊಡ್ತಾ ಇತ್ತು. ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಕೂಡ ನಿಮಗೆ ಇಷ್ಟವಾದಂತಹ ಚಿತ್ರಗಳು ನಿಮ್ಮ ಅಪ್ಪ ಅಮ್ಮಂದರಿಗೆ ಇಷ್ಟ ಆಗಿರೋಲ್ಲ, ನಿಮ್ಮ ಅಪ್ಪ ಅಮ್ಮಂದರಿಗೆ ಇಷ್ಟ ಆದಂತಹ ಚಿತ್ರಗಳು ನಿಮ್ಗೆ ಇಷ್ಟ ಆಗಿರಲ್ಲ, ಹಾಗೆ ನಿಮ್ಮ ಸ್ನೇಹಿತರಿಗೆ ಇಷ್ಟ ಆದಂತಹ ಚಿತ್ರಗಳು ನಿಮ್ಗೆ ಇಷ್ಟ ಆಗಿರಲ್ಲ, ಇಂತಹ ಅನೇಕ ಮಾತುಕತೆಗಳು ನಡೆದಿರುತ್ತೆ. ಆ ಚಿತ್ರ ಹೀಗೆ, ಈ ಚಿತ್ರ ಹೀಗೆ ಅಂತ ನಿಮಗೂ ಕೂಡ ಈ ರೀತಿಯ ಅನುಭವಗಳಾಗಿದವ, ಸಂದೇಶವನ್ನ ಕಳಿಸಿ 9480910013ಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, 80ರ ದಶಕದ ಚಿತ್ರಗಳು ಕುಟುಂಬಾಧಾರಿತ ಹಾಗೆ ಕೃಷಿಗೆ ಸಂಬಂಧಪಟ್ಟಂತೆ ಬಡತನ ಶ್ರೀಮಂತಿಕೆ ವ್ಯತ್ಯಾಸವನ್ನ ತೋರಿಸಿದ್ರೆ, ಇನ್ನು 90ರ ದಶಕದ ಸಿನಿಮಾಗಳು ಹೇಗಿದ್ವು ಅಂತ ಅಂದ್ರೆ, ಪ್ರೀತಿ ಸ್ನೇಹ ಹಾಗೆ ಹೊಸ ಯುವಜನತೆ ಜೊತೆಗೆ ಅಲ್ಲಿರುವಂತಹ ಆ ಸರ್ಕಲ್ ಅನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡಲಾಗ್ತಾ ಇತ್ತು. 90ರ ದಶಕ ಅಂತ ಬಂದಾಗ ಕನ್ನಡ ಸಿನಿಮಾಗಳಲ್ಲಿ ಯುವಜನತೆಗೆ ಆ ಕಥೆಗಳು ಇನ್ನಷ್ಟು ಪ್ರಾಮಿನೆಂಟ್ ಆಗಿದ್ವು ಅಂತ ಹೇಳ್ಬೋದು. ಪ್ರೀತಿ ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಇರ್ತಾ ಇತ್ತು. ಪ್ರೀತಿಯ ಒಂದು ಸೆಂಟ್ರಲ್ ಥೀಮ್ ಅನ್ನ ಇಟ್ಕೊಂಡು ಪ್ರೀತಿಯ ಜೊತೆಗೆ ಕುಟುಂಬ ಸ್ನೇಹ ಹಾಗೆ ತ್ಯಾಗ ಉದ್ಯೋಗ ಸಾಮಾಜಿಕ ಸ್ಥಾನಮಾನ ಇವೆಲ್ಲವೂ ಕೂಡ ಕಥೆಯ ಭಾಗವಾಗಿರ್ತಾ ಇತ್ತು. ಇನ್ನು 90ರ ಸಿನಿಮಾದಲ್ಲಿ ಸ್ನೇಹಕ್ಕೂ ಕೂಡ ಪ್ರಮುಖ ಪಾತ್ರವನ್ನು ಕೊಡಲಾಗ್ತಾ ಇತ್ತು. ಫ್ರೆಂಡ್ಸ್ ಅಂದರೆ ಫ್ಯಾಮಿಲಿ ಅನ್ನೋ ಹಾಗೆ ಬಾಂಡಿಂಗ್ ಆ ಕಥೆಗಳಲ್ಲಿ ತೋರಿಸಲಾಗ್ತಾ ಇತ್ತು. ಇನ್ನು ಆ ಕಾಲದಲ್ಲಿ ಸಿನಿಮಾದ ಹಾಡುಗಳು ಕಥೆಗಳಷ್ಟೇ ಜನಪ್ರಿಯವಾಗಿದ್ವು. ಸೂಪರ್ ಡೂಪರ್ ಆಗಿರುವಂತಹ ಹಿಟ್ ಸಾಂಗ್ಗಳು ಆ ಸಿನಿಮಾಗಳಲ್ಲಿ ನಾವು ಕೇಳಿದ್ದೀವಿ. ಇದೀಗ 90ರ ದಶಕದ ಹಾಡುಗಳು ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ವೇಟ್ ಮಾಡ್ತಾ ಇದೆ. ಹಾಗಿದ್ರೆ ಮತ್ತೆ ತಡ ಒಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಈ ಹಾಡಿಗೆ SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ, ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡನ್ನ ಕೇಳಿದ್ರಿ. ಹಾಗೆ 90ರ ದಶಕದ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಕಾಲದಲ್ಲಿ ಸಿನಿಮಾದ ಹಾಡುಗಳು ಕಥೆಯಷ್ಟೇ ಜನಪ್ರಿಯವಾಗಿದ್ವು. ಒಂದು ಹಾಡು ಹಿಟ್ಟಾದ್ರೆ ಸಿನಿಮಾ ಕೂಡ ಜನರ ಗಮನ ಸೆಳಿತಾ ಇತ್ತು. ಇನ್ನು ಟೆಲಿವಿಷನ್ ಮನೆಗೆ ತಲುಪಿದಂತಹ ಕಾಲ ಅದು. ನಗರದ ಜೀವನ, ಹಾಗೆ ಫ್ಯಾಷನ್, ಎಜುಕೇಷನ್, ಕರಿಯರ್ ಬಗ್ಗೆ ಯುವಜನತೆಯ ದೃಷ್ಟಿಕೋನ ಬದಲಾಗ್ತಾ ಇತ್ತು. ಹಾಗಾಗಿ 90s ಸಿನಿಮಾ ನೋಡಿದಾಗ ಒಂದು ರೀತಿಯ ಖುಷಿ. ಈಗಲೂ ಕೂಡ 90ರ ಸಿನಿಮಾಗಳು ಅಂದ ತಕ್ಷಣ ಕೆಲವೊಬ್ರು ಕಣ್ಣರಳಿಸ್ತಾರೆ, ಆ ಸಿನಿಮಾ ತುಂಬಾ ಚೆನ್ನಾಗಿತ್ತು, ಆ ಹಾಡು ಇಷ್ಟ ಆಗ್ತಿತ್ತು ಅಂತ ಹೇಳಿ. ನಿಮ್ಗೆ 90ರ ಸಿನಿಮಾ ನೋಡಿದಾಗ ನಿಮ್ಗೆ ಮೊದಲು ನೆನಪಾಗುವಂತಹ ಕತೆ, ಚಿತ್ರಕತೆ ಯಾವುದು, ಹಾಗೆ ಹಾಡು, ಹಾಗೆ ನಟಿ ಯಾರು ಅಂತ ಹೇಳಿ ನಮಗೆ ಸಂದೇಶವನ್ನ ಕಳಿಸಬಹುದು. 9480901013ಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ ನಮ್ಮ ಸ್ನೇಹಿತರು. ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಶೈಲಾ ರಾಜೇಶ್ ಚನ್ನಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಂತಹ ವಿಷಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಮೇಕಿಂಗ್ ಬಗ್ಗೆ, ನಮಗೆ 80ರ 90ರ ದಶಕದ ಸಿನಿಮಾಗಳೇ ಅಚ್ಚುಮೆಚ್ಚು, ಹಾಡುಗಳು ಇಂಪಾಗಿದ್ವು, ಮ್ಯೂಸಿಕ್ ಹಾಗೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಖಂಡಿತವಾಗಿಯೂ. ಹಾಗೆ ಶುಭ ಮುಂಜಾನೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಸುಮಿತ್ರಾ ಕೆಂಪರಾಜ್, RHSC ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ. ಹಾಗೆ ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರಿದು, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಸಂದೇಶವನ್ನ ಕಳಿಸಿದ್ದಾರೆ ಹೊಸದುರ್ಗದಿಂದ. ಹಾಗೆ ಸಿನಿಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಸಂದೇಶವನ್ನ ಕಳಿಸಿ. ಹಾಗೆ ಚಿಕ್ಕಮಗಳೂರಿನಿಂದ ಕುಸುಮಾ ಹಾಗೆ ಮುರಳೀಧರ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ನಮ್ಗೆ ಸಿನಿಮಾಗಳು ಯಾವ್ದು ಇಷ್ಟ ಆಗ್ತಾ ಇತ್ತು ಅಂದ್ರೆ ಸಿಪಾಯಿ ರಾಮು, ಒಡ ಹುಟ್ಟಿದವರು, ಆಕಸ್ಮಿಕ, ಸಂಪತ್ತಿಗೆ ಸವಾಲ್, ಮಯೂರ ಚಿತ್ರಗಳು ನಮ್ಗೆ ತುಂಬಾ ಇಷ್ಟ ಅಂತ ಹೇಳಿ ಸತೀಶ್ ಗೌಡ್ರು, ಹಾಗೆ ಕಡುವಿನ ಹೊಸಳ್ಳಿ ಅರಕಲಗೂಡು ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಮೇಡಮ್, ನಮ್ಗೆ ಆಗಿನ ಕಾಲದಲ್ಲಿ 80ರ 90ರ ದಶಕದಲ್ಲಿ ಬಂದಂತಹ ಚಿತ್ರಗಳು, ಸೂಪರ್ ಹಿಟ್ ಸಿನಿಮಾಗಳು ತುಂಬಾ ಇಷ್ಟ ಆಗ್ತಾ ಇತ್ತು. ಅದರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಗುರು ಶಿಷ್ಯರು, ಬಂಧನ, ಮುತ್ತಿನ ಹಾರ, ಸಾಹಸ ಸಿಂಹ, ಇದರಲ್ಲಿ ಯಾವುದಾದ್ರೂ ಸಿನಿಮಾಗಳು ತುಂಬಾ ಇಷ್ಟ ಆಗಿತ್ತು ನಂಗೆ. ಅದರಿಂದ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ DS ನಾಗರಾಜ್ ಹಾಗೂ ಕಸ್ತೂರಿಬಾ ನಗರದಿಂದ ಸಂದೇಶವನ್ನ ಕಳಿಸಿ. ಹಾಗೆ ನಾನು ರೀಸೆಂಟ್ ಆಗಿ ಆಟೋದಲ್ಲಿ ಹೋಗ್ತಾ ಇದ್ದೆ. ನಾನು ಆಟೋದಲ್ಲಿ ಹೋಗುವಾಗ ಆಟೋ ಚಾಲಕ ಶಾಂತಿ ಕ್ರಾಂತಿ ಹಾಡನ್ನ ಜೋರಾಗಿ ಪ್ಲೇ ಮಾಡಿದ್ರು. ನಾನು ಹೇಳಿದೆ ಆ ಹಾಡು ತುಂಬಾ ಇಷ್ಟ ಆಯ್ತು ಅಂತ. ಅದಕ್ಕೆ ಅವ್ರು ಹೇಳಿದ್ರು ನಮ್ಗೆ ಹಳೆ ಹಾಡುಗಳೇ ತುಂಬಾ ಇಷ್ಟ ಆಗುತ್ತೆ ಅಂತ. ಹೊಸ ಹಾಡುಗಳ ಸಾಹಿತ್ಯ ಒಂದು ಕೂಡ ಅರ್ಥ ಆಗಲ್ಲ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ನಾಗರತ್ನ ರಾಜಾಜಿನಗರದಿಂದ. ಹಾಗೆ ನಮ್ಗೆ 90ರ ದಶಕದ ಮಾಲಾಶ್ರೀ ಹಾಗೂ ಶ್ರುತಿಯವರ ಚಲನಚಿತ್ರಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಪಾರ್ವತಿ ಮೋಹನ್ ಕುಮಾರ್ KHB ಕಾಲೋನಿ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮ್ಗಾಗಿ ಪ್ಲೇ ಆಗ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಮ್ಯೂಸಿಕಲ್ US, ಮ್ಯಾಜಿಕಲ್ US.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 10:45:09. ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ 80, 90 ಹಾಗೆ 2000 ಇತ್ತೀಚಿನ ಸಿನಿಮಾಗಳ ಬಗ್ಗೆ ಮಾತು ಮಾಹಿತಿ ಸಾಕ್ತಾ ಇತ್ತು. ಹಾಗೆ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ಪಿಂಟು ಜಿಡ್ಡಿ ಕಮತೆ ಅವರು ಬಿಜಾಪುರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. 90ರ ದಶಕದ ಸಿನಿಮಾಗಳು ಕಥೆ ಹಾಡು ಹಾಗೆ ಸಂಭಾಷಣೆಗಳು ಅದ್ಭುತವಾಗಿದ್ವು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡ್ತಾ ಇದ್ವು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್ ಹಾಗೆ ಶಂಕರ್ ನಾಗರ್ ಅವರ ಫಿಲ್ಮ್ಸ್ಗಳು ಸೂಪರ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಸ್ತೆ ಅಂತ ಹೇಳಿ ಗಾಂಧಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ, ಇನ್ನು ಆಕಸ್ಮಿಕ ಫಿಲ್ಮ್ನಿಂದ ಬಾಳುವಂತ ಹೂವೆ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗಿಯೂ. ಹಾಗೆ ಮೇಡಮ್ ನಮಸ್ಕಾರ. ಕಾದಂಬರಿ ಆಧಾರಿತ ಸಿನಿಮಾಗಳು 70, 80 ಸಿನಿಮಾಗಳು ಚೆನ್ನಾಗಿರ್ತಿದ್ವು ಅಂತ ಹೇಳಿ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಗಗನ್ ಸಂದೇಶವನ್ನ ಕಳಿಸಿದ್ದಾರೆ. ಯಾರಿದು ಸುಮಿತ್ರಾ ಅವರು ಸಂದೇಶವನ್ನ ಕಳಿಸಿದ್ದಾರೆ ಸಂಡೂರ್ನಿಂದ. ಓಲ್ಡ್ ಫಿಲಮ್ಸ್ ಆಲ್ವೇಸ್ ಎವರ್ ಗ್ರೀನ್, ಮೋಸ್ಟ್ ಆಫ್ ದ ಫಿಲಮ್ಸ್ ವರ್ ಕಾದಂಬರಿ ಆಧಾರಿತ ಸಿನಿಮಾಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗಿಯೂ ಕಾದಂಬರಿ ಆಧಾರಿತ ಸಿನಿಮಾಗಳು ಆಗ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ವು. ಅದಾದ ನಂತರ ಎಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಂತೆ, ಹಾಗೆ ಜನರೇಷನ್ ಕೂಡ ಬದಲಾವಣೆ ಆಗ್ತಾ ಇದ್ದಂತೆ ಕಾಲಕ್ಕೆ ಅನುಗುಣವಾಗಿ ಸಿನಿಮಾಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗಿನ ಜನರೇಷನ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಸಿನಿಮಾಗಳು, ಫೈಟಾ ಅಥವಾ ಕೌಟುಂಬಿಕ ಪ್ರಧಾನ ಸಿನಿಮಾನ, ಇವೆಲ್ಲವನ್ನ ನೋಡಿ ಸಿನಿಮಾಗಳನ್ನ ಮಾಡಲಾಗ್ತಾ ಇದೆ. ಹಾಗೆ ತೇಜಾಬ್ ಜಯಂತ್ ಹೆಗಡೆ ಸಿರ್ಸಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಆನಂದ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಮುಂಜಾನೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ವಿನೂತನಾ ಅವರು. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನಿಂದ ಕೆಂಪರಾಜು ಅವರು. ಹಾಗೆ ಸಂದೇಶವನ್ನ ಕಳಿಸಿದ್ರೆ, ನನಗೆ ರಾಜ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಹೇಮಂತ್ ಮಸ್ಕತ್ ಓಮಾನ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಸಿಂಧನೂರಿನಿಂದ ಸುರೇಶ್ ಬಳೂಟ್ಗಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಮಗೆ 80s and 90s ಶಿವರಾಜ್ಕುಮಾರ್ ಅವರ ಅಭಿನಯದ ಆನಂದ ರಪ್ತಸಪ್ತಮಿ, ಮನಮೆಚ್ಚಿದ ಹುಡುಗ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಮಿಲಿನಿಯಂ ಸಿನಿಮಾಗಳು ಮತ್ತೆ ಮತ್ತೆ ನೋಡ್ತೀನಿ, ಅಚ್ಚುಮೆಚ್ಚಿನ ನಟಿ ಸೌಂದರ್ಯ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ 2000 ಇಸವಿಯ ಕತೆಗಳ ಬಗ್ಗೆ, ಚಿತ್ರಕಥೆಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಪ್ರಯೋಗಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಕಾಲೇಜ್ ಲೈಫ್ ಆಗಿರ್ಬೋದು, ಫ್ರೆಂಡ್ಶಿಪ್, ಹಾಗೆ ಕರಿಯರ್, ಜೊತೆಗೆ ಅವರ ಒಂದು ಆಂಬಿಷನ್, ಲವ್, ಇವೆಲ್ಲವೂ ಕೂಡ ಸೆಂಟರ್ ಟಾಪಿಕ್ ಆಗಿ ತೆಗೆದುಕೊಳ್ತಾ ಇದ್ರು. ಜೊತೆಗೆ ನಗರದ ಜೀವನ, ಹಳ್ಳಿಯ ಲೈಫ್ ಸ್ಟೈಲ್, ಜೊತೆ ಜೊತೆಗೆ ಈಗಿನ ಅತ್ಯಾಧುನಿಕ ನಗರಗಳಲ್ಲೂ ಕೂಡ ಶೂಟಿಂಗ್ ಅನ್ನ ಮಾಡಲಾಗಿದೆ. ಇನ್ನು ಹೊಸ ನಾಯಕರ ಎಂಟ್ರಿ ಕೂಡ ಆಗಿರುವಂಥದ್ದು ಕೇವಲ ಫೈಟ್ಗೆ ಸೀಮಿತವಾಗಿರದೆ, ಅವರಿಗೆ ಕರಿಯರ್ ಆಗಿರಬಹುದು, ಹಾಗೆ ರಿಲೇಷನ್ಶಿಪ್ ಮತ್ತೆ ತಮ್ಮ ಒಂದು ಕನಸುಗಳನ್ನ ಬೆನ್ನತ್ತಿ ಸಾಗುವಂತಹ ಸಿನಿಮಾಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ತಮ್ಮ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಿಕೊಳ್ತಾನೆ ಒಬ್ಬ ಹೀರೋ ಅಥವಾ ಹೀರೋಯಿನ್ ಅನ್ನೋದನ್ನ ತೋರಿಸ್ಕೊಟ್ಟಂತ ವಿಭಿನ್ನ ಇಯರ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ವಿಭಿನ್ನ ಕತೆಗಳಿಗೆ ಹೊಸ ಹೊಸ ಫಾರ್ಮ್

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ 80-90 ಹಾಗೂ 2000-2026 ಸಿನಿಮಾಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಹಾಗೆ ಇತ್ತೀಚಿನ ಸಿನಿಮಾಗಳಲ್ಲಿ ಕತೆಗಳು ಕೂಡ ಬದಲಾಗಿದೆ. ಹಾಗೆ ಹೀರೋ ಸೆಂಟ್ರಿಕ್ ಸಿನಿಮಾಗಳು, ಇದೀಗ ಹೀರೋಯಿನ್ ಸೆಂಟ್ರಿಕ್ ಸಿನಿಮಾಗಳು ಕೂಡ ಆಗಿರುವಂಥದ್ದು. ನಾಯಕಿಯ ಪಾತ್ರ ಕೇವಲ ನಾಯಕನ ಪ್ರೇಯಸಿಯಾಗಿ ಅಷ್ಟೇ ಅಲ್ಲ, ಆಕೆಗೂ ಒಂದು ಸಮಸ್ಯೆ ಇರುತ್ತೆ. ಆಕೆಯೂ ಒಂದು ಗುರಿ ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಕೆಯ ನಿರ್ಧಾರಗಳಿಗೆ ಅಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಕೊಟ್ಟು ಸಿನಿಮಾಗಳನ್ನ ಮಾಡಲಾಗಿದೆ. ಹಾಗೆ ಯುವಕರ ನಿಜ ಜೀವನ ಇಂದಿನ ಸಿನಿಮಾಗಳಲ್ಲಿ ಹೆಚ್ಚಾಗಿ ತೋರಿಸಲಾಗ್ತಾ ಇದೆ. ಮೆಂಟಲ್ ಪ್ರೆಷರ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಹಾಗೆ ಅನ್ಎಂಪ್ಲಾಯ್ಮೆಂಟ್, ಫ್ರೆಂಡ್ಶಿಪ್, ಇವೆಲ್ಲವನ್ನೂ ಕೂಡ ನೈಜ ಜೀವನದ ಹಲವು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಜೊತೆಗೆ ಇಂದಿನ ಪ್ರೇಕ್ಷಕರು ಕನ್ನಡ ಸಿನಿಮಾ ಅಷ್ಟೇ ಅಲ್ಲದೆ ಬೇರೆ ಭಾಷೆಗಳ ಹಾಗೆ ಇಂಟರ್ನ್ಯಾಷನಲ್ ಕಂಟೆಂಟ್ ಕೂಡ ನೋಡ್ತಾ ಇರೋದ್ರಿಂದ ಅಂತಹ ಸ್ಟೋರಿ ಟೆಲ್ಲಿಂಗ್ ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಈಗಿನ ಚಿತ್ರಗಳಲ್ಲಿ ಮಾಡಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗ OTT ಹಾಗೆ ಸೋಷಿಯಲ್ ಮೀಡಿಯಾ ತುಂಬ ಅಪ್ಡೇಟ್ ಆಗಿರೋದ್ರಿಂದ ಸಿನಿಮಾ ಚೆನ್ನಾಗಿದೆ ಅಂತ ಸ್ನೇಹಿತರು ಹೇಳಿದ ತಕ್ಷಣ ನಾವು ಹೋಗಿ ಸಿನಿಮಾಗಳನ್ನ ನೋಡ್ತೀವಿ. ಹಾಗೆ ಟ್ರೇಲರ್, ಇನ್ಸ್ಟಾಗ್ರಾಮ್ ರೀಲಲ್ಲಿ ಆಗಿರ್ಬೋದು, ರಿವ್ಯೂ ಹಾಗೆ ಯೂಟ್ಯೂಬಲ್ಲಿ ಬರೋದ್ರಿಂದ ಆದಷ್ಟು ಬೇಗ ಸಿನಿಮಾಗಳು ರೀಚ್ ಆಗ್ತವೆ ಅಂತಲೇ ಹೇಳ್ಬೋದು. ಹಾಗೆ ಇತ್ತೀಚಿನ ಸಿನಿಮಾಗಳು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳು ಬರ್ತಾ ಇದಾವೆ. ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿಯೂ ಕೂಡ ಜನರಿಗೆ ಇಷ್ಟ ಆಗ್ತಾ ಇರೋದ್ರಿಂದ ಕಂಪೇರ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಆಗಿನ ಸಿನಿಮಾ ಈಗಿನ ಸಿನಿಮಾ ಅಂತ. ಅದರಲ್ಲೂ ಯಾವ ಸಿನಿಮಾಗಳು ನಮಗೆ ಒಂದೊಳ್ಳೆಯ ಸಂದೇಶವನ್ನ ಕೊಡುತ್ತೋ ಅಂತಹ ಸಿನಿಮಾಗಳು ನಮಗೆ ಪ್ರೇರಣೆಯನ್ನ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಈ ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್. ಇಷ್ಟೊತ್ತು ನಿಮ್ಮ ಜೊತೆಗಿದ್ದು ನಾನು RJ ಪ್ರಿಯಾಂಕಾ ಸೋನಲ್.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಹಾಯ್, ಗುಡ್ ಮಾರ್ನಿಂಗ್. ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 11:22. ನಾವಿದ್ದೀವಿ ಕಾರ್ಯಕ್ರಮ ಆಪ್ ಕಿ ಪಸಂದ್ನಲ್ಲಿ. ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಭಿನ್ನವಾದಂತಹ ಒಂದು ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ಚಿತ್ರ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಅಥವಾ ಕಾದಂಬರಿ ಕಥೆಗಳ ಆಧರಿಸಿದ ನಾಟಕ ಆಧಾರಿತ ಸಿನಿಮಾಗಳು ಹಿಟ್ಟಾದಂತಹ ಕಥೆಯನ್ನ ಇವತ್ತು ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗ್ತಾ ಹೋಗೋಣ. ಎಸ್, ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಒಂದು ಐತಿಹಾಸಿಕ ಸಿನಿಮಾ ಅಂತ ಹೇಳಿದೆ. ಯಾವ ಸಿನಿಮಾ ಇರಬಹುದು? ಅದು ಎಷ್ಟು ದೊಡ್ಡ ಮಟ್ಟದ ಹೆಸರನ್ನ ತಂದಿತ್ತು ಆ ಸಿನಿಮಾ ಅಂತ ಹೇಳಿದ್ರೆ, ಆ ಸಿನಿಮಾ ಬಹುತೇಕ ಒಂದು 15 ವರ್ಷಗಳ ಕಾಲ ಆ ಸಿನಿಮಾ ನಿರ್ಮಾಣ ಆಗೋದಕ್ಕೆ ಸಮಯ ಹಿಡಿತಂತೆ. 15-16 ವರ್ಷಗಳ ಕಾಲ, 16 ವರ್ಷದ ಬಳಿಕ ಆ ಸಿನಿಮಾ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ಆ ಸಿನಿಮಾ ಯಾವ್ದಿರಬಹುದು? ನೀವು ಗೆಸ್ ಮಾಡ್ತಾನೆ ಇರಿ. ಈ ಒಂದು ಹಾಡು ನಿಮಗಾಗಿ ಕಾಯ್ತಾ ಇದೆ. ಹಾಡು ಕೇಳಿದ್ರೆ ಖಂಡಿತವಾಗ್ಲೂ ಆ ಸಿನಿಮಾ ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಜೊತೆ ಸಾಗ್ತಾ ಸಾಗ್ತಾ ನಿಮ್ಮಿಷ್ಟದ ಹಾಡುಗಳನ್ನು ಕೂಡ ಕೇಳ್ತಾ ಹೋಗ್ಬೋದು. ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 948-0-1013 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಿನಿಮಾ ಯಾವುದು ಅಂತ ಗೆಸ್ ಮಾಡೋದು ಮಾತ್ರ ಮರಿಬೇಡಿ.

ಎಸ್, ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕೇಳಿಸಿದ್ದೀರಾ. ಮೊಘಲ್ ಎ ಅಜಮ್ ಚಿತ್ರದ ಗೀತೆಗಳು ಇದಾಗಿತ್ತು. ಲತಾ ಮಂಗೇಶ್ವರ್ ಅವರ ಧ್ವನಿಯಲ್ಲಿ ಈ ಹಾಡುಗಳು ಸಖತ್ ಹಿಟ್ ಆಗಿತ್ತಂತೆ. 1960-70 ದಶಕದಲ್ಲಿ ಇದೇ ಸಿನಿಮಾದ ಹಾಡುಗಳು ಸಾಕಷ್ಟು ಸದ್ದು ಮಾಡ್ತಾ ಇದ್ವು. ಇವತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಸಾಕ್ತಾ ಹೋಗೋಣ. ಹಾಗೆಯೇ ಸಂದೇಶಗಳನ್ನು ಕಳಿಸಿದ್ದಾರೆ. ಸೊ ನಮ್ಮಿಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ. ಹಾಗೆಯೇ ಇವತ್ತು ಶ್ರೀದೇವಿ ಅವರ ಹುಟ್ಟಿದ ಹಬ್ಬ, ಅವ್ರಿಗೂ ಕೂಡ ಬರ್ತಡೇ ವಿಶ್ವನ್ನ ತಿಳಿಸ್ತಾ ನಮ್ಮ ರೇನ್ಬೋ ಪರವಾಗಿ ಶ್ರೀದೇವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ. ಸೊ ಇರಲಿ, ನಮ್ಮ ಮುಖ್ಯವಾದ ವಿಷಯಕ್ಕೆ ಬಂದ್ಬಿಡೋಣ. ಹಾಗೆಯೇ ಸಂದೇಶವನ್ನು ಕಳಿಸಿರುವಂಥವರು ಅನಂತಕುಮಾರ್ ಅರಸು, ಕಡಬ ತಾಲೂಕು ಕಡಬಯಿಂದ ತುಮಕೂರು ಜಿಲ್ಲೆ. ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮಿಷ್ಟದ ಗೀತೆಯನ್ನು ಪ್ರಸಾರ ಮಾಡಿ, ಮಗಲ್ ಹಿ ಅಸಂ ಈ ಸಿನಿಮಾ ಅಲ್ವಾ ಮೇಡಮ್ ಅಂತ ಹೇಳಿ ಇಂದ್ರಾ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಗೋರಿ ಹಂಪಸಾಗರದಿಂದ, ಮೊಘಲ್ ಎ ಅಜಮ್ ಚಿತ್ರ ಇರಬಹುದು ಮೇಡಮ್ ಅಂತ ಹೇಳಿ ಗೆಸ್ ಮಾಡಿದ್ದಾರೆ. ನಿಮ್ಮ ಗೆಸ್ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ. ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹೆಸರು ಹಾಕೋದನ್ನು ಮರೆತು ಬಿಟ್ಟಿದ್ದಾರೆ.

ಎಂ ಹೆಸರನ್ನ ಖಂಡಿತವಾಗ್ಲೂ ಬರೆದು ಕಳಿಸಿ. ಸುಮಿತ್ರಾ ಕೆಂಪರಾಜು ಆರ್ ಎಚ್ ಸಿ ಎಸ್ ಬಡಾವಣೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಮುಂಜಾನೆ, ಹಾಡುಗಳು ತುಂಬ ಚೆನ್ನಾಗಿದೆ, ಸೊ ಕಾರ್ಯಕ್ರಮ ಇವತ್ತು ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಅನ್ಸುತ್ತೆ. ಟಾಪಿಕ್ ತುಂಬಾ ಚೆನ್ನಾಗಿದೆ, ಈ ಸಿನಿಮಾ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಸುಳಿಯಿಂದ ಉಸ್ಮಾನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ, ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಹಾಗೆಯೇ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಟಾಪಿಕ್ ಆಗಲೇ ಹೇಳಿದ ಹಾಗೆ ಆಪ್ಕಿ ಪಸಂದ್ನಲ್ಲಿ ನಾವಿವತ್ತು ಒಂದು ಬಾಲಿವುಡ್ನ 1960-70 ದಶಕದಲ್ಲಿ ಬಿಡುಗಡೆಯಾದಂತಹ ಮೊಘಲ್ ಇ ಅಜಮ್ ಈ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಅತ್ಯಂತ ಭವ್ಯವಾದಂತಹ ಚಿತ್ರ ಇದು ಅಂತಲೇ ಹೇಳಬಹುದು. ಅಕ್ಬರ್ ಚಕ್ರವರ್ತಿ, ರಾಜಕುಮಾರ ಸಲೀಂ ಮತ್ತು ಅನಾರ್ಕಲಿ ನಡುವಿನ ಪ್ರೇಮ ಹಾಗೂ ಸಂಘರ್ಷದ ಮಹಾಕಾವ್ಯ ಇದಾಗಿದೆ ಅಂತಲೇ ಹೇಳಬಹುದು. ಹೌದು, ಇದೊಂದು ಪ್ರೇಮ ಕಥೆಯ ಸುತ್ತ ಹೆಣೆದಂತಹ ಕಥೆಯಾಗಿದೆ. ನಾಟಕವನ್ನು ಆಧರಿಸಿ ಸುಮಾರು ವರ್ಷಗಳ ಕಾಲ ಈ ಒಂದು ನಾಟಕ ಪ್ರದರ್ಶನ ಕಂಡಿತ್ತಂತೆ. ಇದನ್ನು ನೋಡಿದಂತಹ ನಿರ್ದೇಶಕರು ಇದನ್ನು ಸಿನಿಮಾ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಹರಸಾಹಸವನ್ನು ಪಟ್ಟಿರ್ತಾರೆ. ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಸಾಗೋಣ. ಸೊ ಚಿತ್ರರಂಗದ ಇತಿಹಾಸದಲ್ಲಿಯೇ ಇದೊಂದು ಮೈಲಿಗಲ್ಲು ಮತ್ತು ಶ್ರೇಷ್ಠವಾದಂತಹ ಮೇರುಕೃತಿ ಅಂತಲೇ ಹೇಳ್ಬೋದು. ಕೆ ಆಸಿಫ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ತನ್ನ ಭವ್ಯತೆಯನ್ನು ಮೆರೆಯುತ್ತೆ. ಹಾಗೆಯೇ ಅದ್ಭುತವಾದಂತಹ ನಟನೆ, ಸುಮಧುರ ಸಂಗೀತಕ್ಕಾಗಿ ಈ ಸಿನಿಮಾ ಇಂದಿಗೂ ಕೂಡ ಪ್ರಸಿದ್ಧವಾಗಿದೆ. ಅಷ್ಟೇ ಅಲ್ಲದೆ ಇದು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಆಗಿ ರಿಲೀಸ್ ಆಗಿತ್ತು. ಅದಾದ ನಂತರ 2004 ಬಹುತೇಕ 2000 ಇದನ್ನು ಕಲರ್ ಹಾಗೆಯೇ ಡಿಜಿಟಲ್ ತಂತ್ರಾಂಶವನ್ನು ಬಳಸಿ ಕಲರ್ ಸಿನಿಮಾ ಆಗಿ ತೆರೆಗೆ ಕೂಡ ತಂದಿದ್ರು. ಈ ಒಂದು ಐತಿಹಾಸಿಕ ಚಿತ್ರದ ಬಗ್ಗೆ ಮತ್ತಷ್ಟು ಸಾಕ್ತಾ ಮಾತಾಡ್ತಾ ಹೋಗೋಣ. ಮತ್ತಷ್ಟು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ನಿಮ್ಮ ನೆಚ್ಚಿನ ಕೋರಿಕೆಯ ಗೀತೆಗಳು ಪ್ರಸಾರ ಆಗಲಿಕ್ಕೆ ನಮ್ಮ ಕಾರ್ಡ್ ಕೂಡ ರೆಡಿಯಾಗಿದೆ. ಹಾಗಾದರೆ ತಡ ಮಾಡೋದ್ಯಾಕೆ, ಸೊ ಖಂಡಿತವಾಗ್ಲೂ ಹಾಡೋಣ, ಕೇಳೋಣ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ.

0: ಎಸ್, ಅದ್ಭುತವಾದಂತಹ ಗೀತೆ ನಾ ಕೇಳ್ಕೊಂಡು ಬಂದ್ವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಹಾಯ್, ಗುಡ್ ಮಾರ್ನಿಂಗ್ ಹರ್ಷಿತಾ.
0: ವೆರಿ ಗುಡ್ ಮಾರ್ನಿಂಗ್ ಸರ್.
1: ನಾನು ಎನ್ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜನಗರದಿಂದ.
0: ಖಂಡಿತವಾಗ್ಲೂ ನಿಮ್ ಧ್ವನಿ ಕೇಳ್ತಿದ್ದಾಗೆ ಎಲ್ಲರಿಗೂ ಚಿರಪರಿಚಿತವಾದಂತಹ ವಾಯ್ಸ್ ಇದು.
1: ಥ್ಯಾಂಕ್ ಯು ಸೋ ಮಚ್.
0: ನಮ್ಮ ಆಕಾಶವಾಣಿ ಆರ್ ಜೆಗಳಷ್ಟೇ ಫೇಮಸ್ ನಿಮ್ ವಾಯ್ಸ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಹೇಳಿ ಸರ್.
1: ಗ್ರೇಟೆಸ್ಟ್ ಡೇ ವೈಯಕ್ತಿಕ ಹೌದು ಹೌದು, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ತಗೊಂಡ್ರೆ ಹೌದು. ಯಾಕಂದ್ರೆ ಇವತ್ತು ಇವತ್ತು ಜಸ್ಟ್ ಒಂದಲ್ಲ ಎರಡಲ್ಲ ಮೂರಲ್ಲ ಫೋರ್ ಬ್ಯೂಟಿಫುಲ್ ಹೀರೋಯಿನ್ಸ್ ಬರ್ತದೆ ಇವತ್ತು. ಆಕ್ಚುಲಿ ಫೋರ್ ಬ್ಯೂಟಿಫುಲ್ ಹೀರೋಯಿನ್ಸ್ ಬರ್ತದೆ ಆಫ್ ದ ಇಂಡಿಯನ್ ಸಿನಿಮಾ. ಫಸ್ಟ್ ವೈಜಯಂತಿಮಾಲಾ, ಯು ಪ್ಲೇ ದ ಸಾಂಗ್ ಫ್ರಮ್ ಅಮೃಪಾಲಿ. ಸೆಕೆಂಡ್ ಹೀರೋಯಿನ್ ಇಸ್ ಯೋಗಿತಾ ಬಾಲಿ, ಶಿ ಇಸ್ ಆಲ್ಸೋ ಸೆಲೆಬ್ರೇಟಿಂಗ್ ಹರ್ ಬರ್ಡೇ. ದ ಥರ್ಡ್ ಹೀರೋಯಿನ್ ಇಸ್ ಶ್ರೀದೇವಿ. ದ ಫೋರ್ತ್ ಅಂಡ್ ನಾಟ್ ದ ಲೀಸ್ಟ್ ಈಸ್ ಅನಿತಾ ರಾಜ್. ನಾಲ್ಕು ಜನದ ಬರ್ತಡೇ ಇವತ್ತು. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಎಕ್ಸಾಕ್ಟ್ಲಿ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ, ಎಕ್ಸಾಕ್ಟ್ಲಿ 16 ಇಯರ್ಸ್ ಬ್ಯಾಕ್, August 13th, 2010, ಎಕ್ಸಾಕ್ಟ್ಲಿ ಅರೌಂಡ್ ಸೇಮ್ ಟೈಮ್, ಅರೌಂಡ್ 11:30, ಐ ವಾಸ್ ಅಟ್ ಶ್ರೀಲಂಕಾ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಗಿವಿಂಗ್ ಎ ಲೈವ್ ಪ್ರೋಗ್ರಾಮ್ ಆನ್ ವೈಜಯಂತಿಮಾಲಾ.
0: ಓ ನೈಸ್.
1: So I'm just recalling and I just shared this information on the social media today.
0: Okay.
1: And yantha beautiful experience and chaladra, talking about Vajantyabala and Devanand on her birthday. It was a phenomenal experience for me. That's why, ಇದು ಒಂಥರ ಗ್ರೇಟ್ ಡೇ. 13th August ಒಂಥರ ಮರೆಯಲಾಗದ ದಿವಸ ಇದು. ಒಂಥರ ನಾಲ್ಕು ಜನ ಹೀರೋಯಿನ್ ಬರ್ಡೇ ಪ್ಲಸ್ ವೈಯಕ್ತಿಕವಾಗಿ ನನ್ಗೆ ಒಂದ್ ಐ ಬಿಕೇಮ್ ದ ಫಸ್ಟ್ ಇನ್ ಸೌತ್ ಏಷ್ಯಾ ಟು ಗಿವ್ ಎ ಲೈವ್ ಪ್ರೋಗ್ರಾಮ್ ಆಟ್ SLBC. ಐ ಬಿಕೇಮ್ ದ ಫಸ್ಟ್ ಆಸ್ ಪರ್ ದ ರೆಕಾರ್ಡ್ಸ್ ಆಫ್ SLBC. ಸೊ ಹಾಗಾಗಿ ಇವತ್ತು ನಿಮ್ಗೆ ಮಾತಾಡಿ ನನ್ನ ಖುಷಿಯನ್ನು ಹಂಚ್ಕೊಂಬಣ ಅನಿಸ್ತು, ಹಾಗಾಗಿ ಅದಕ್ಕೆ ಫೋನ್ ಮಾಡಿದೆ ನಾನು.
0: ಖಂಡಿತವಾಗ್ಲೂ ಸರ್, ಈ ವಿಷಯ ನಮಗೂ ಕೂಡ ಖುಷಿ ಕೊಡ್ತಾ ಇದೆ, ಹಾಗೇನೆ ಕೇಳುಗರಿಗೂ ಕೂಡ ತುಂಬಾನೇ ಖುಷಿ ಆಯ್ತು. ಹೌದು, ಯಾರ್ದೋ ಒಬ್ರು ಸೆಲೆಬ್ರಿಟಿನ ನಾವು ಮೀಟ್ ಮಾಡ್ತೀವಿ ಅಕಸ್ಮಾತ್ ಆಗಿ, ಅಥವಾ ಉದ್ದೇಶ ಪೂರ್ವಕವಾಗಿ ಕೂಡ ನಾವು ಮೀಟ್ ಮಾಡ್ತೀವಿ ಅಂತ ಹೇಳಿದಾಗ ಅದೊಂದು ಪ್ರೌಡ್ ಮೂಮೆಂಟ್ ಇರುತ್ತೆ ಎಲ್ರಿಗೂ. ಅದು ಯಾವುದೇ ಕ್ಷಣದಲ್ಲೂ ಕೂಡ ಅಂತಹ ಒಂದು ವಿಷಯಗಳನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತಹ ದೊಡ್ಡ ವ್ಯಕ್ತಿನ ನೀವು ಮೀಟ್ ಮಾಡಿದ್ದು ನನಗೂ ಕೂಡ ಖುಷಿ ಆಯ್ತು. ಇವತ್ತು ನಾನು ಒಂದು ಸ್ಪೆಷಲ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೆ ಸರ್, ಖಂಡಿತವಾಗ್ಲೂ ಇದ್ರ ಬಗ್ಗೆ ನಿಮ್ಗೆ ಏನೋ ಒಂದ್ ಮಾಹಿತಿ ಇದ್ದೇ ಇರುತ್ತೆ.
1: ಖಂಡಿತ ಹೇಳ್ತೇನೆ, ಖಂಡಿತ ಒಂದ್ ಹೇಳ್ತೇನೆ. ಇದರಲ್ಲಿ ಒಂದು ಸಾಂಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ವಾಸ್ ನೌಶಾದ್, ಎಲ್ಲರಿಗೂ ಗೊತ್ತದು. ಸೊ ಅದರಲ್ಲಿ ಒಂದು ಸಾಂಗ್ಗೆ ಅವರಿಗೆ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಆಗಿ ಅದು ಏನಾಯ್ತು ಅಂತ ಹೇಳಿದ್ರೆ, ಅದು ಯಾಕಂದ್ರೆ ದೊಡ್ಡ ಮಹಲ್ ನಲ್ಲಿ ನಡೆಯೋದ್ರಿಂದ ಅದು ನೌಶಾದ್ ವಾಂಟೆಡ್ ಎಕೋ ಎಫೆಕ್ಟ್ ಬೇಕಾಗಿತ್ತು ಆ ಸಾಂಗ್ಗೆ. ಅವಾಗ ಅದ್ ಏನಾಯ್ತು ಅಂತ ಹೇಳಿದ್ರೆ, ಹಿ ಕ್ರಿಯೇಟ್ಸ್ ಎ ಸ್ಮಾಲ್ ರೂಮ್ ತರ ಒಂದು ಮಾಡಿಬಿಟ್ಟು ಅದನ್ನ ಫ್ರಮ್ ದ ರೆಕಾರ್ಡಿಂಗ್ ಸ್ಟುಡಿಯೋ. ಲತಾ ಮಂಗೇಶ್ಕರ್ ವಾಕ್ಸ್ ಅಕ್ರಾಸ್ ಟು ದಟ್ ಸ್ಮಾಲ್ ಕ್ಯಾಬಿನ್ ಟೈಪ್, ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರ ಇದನ್ನ ಯಾರನ್ನ. ಸೊ ಹೇಳಿದಾಗ ಎಕೋ ಎಫೆಕ್ಟ್ ಬರುತ್ತೆ, ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ, ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಮಾಡ್ತಾರೆ ಇದನ್ನ. ಸೊ ಇದು ಒಂದು ದಿಸ್ ಒನ್ ಟ್ರಿವಿಯಾ ವಿಚ್ ಐ ರಿಮೆಂಬರ್ ವೆರಿ ವೆಲ್, ದಟ್ ಜಸ್ಟ್ ಫಾರ್ ದ ಎಕೋ ಎಫೆಕ್ಟ್ ಶಿ ಗೋಸ್ ಔಟ್ ಆಫ್ ದ ರೆಕಾರ್ಡಿಂಗ್ ಸ್ಟುಡಿಯೋಸ್ ಅಂಡ್ ಗೋಸ್ ಟು ಎ ಸ್ಮಾಲ್ ಕ್ಯಾಬಿನ್ ಅಂಡ್ ಸಿಂಗ್ ದ ಸಾಂಗ್ ಟು ಗೆಟ್ ದಟ್ ಎಕೋ ಎಫೆಕ್ಟ್. ಸೊ ಇದು ಒಂದು ನನ್ನ ಮರೆಯಲಾಗದ ಘಟನೆ, ಇದು ಓದಿದ್ದು ನೆನಪು ಮೊಘಲ್ ಆಜಮ್ ಬಗ್ಗೆ. ಅಫ್ಕೋರ್ಸ್ ನೀವು ಹೇಳಿದ್ದು ಕರೆಕ್ಟ್, ಅದು ಇದು ಆಕ್ಚುಲಿ ಸ್ಟಾರ್ಟೆಡ್ KSE ದ ಪ್ರೊಡ್ಯೂಸರ್ ಡೈರೆಕ್ಟರ್ ಸ್ಟಾರ್ಟೆಡ್ ಇನ್ 1944 ದನ್ ಫೈನಲಿ ಆಫ್ಟರ್ 16 long years ಫಿಲ್ಮ್ ಗೆಟ್ಸ್ ರಿಲೀಸ್ಡ್ ಇನ್ 1960. ಅಫ್ಕೋರ್ಸ್ ಸಬ್ಸಿಕ್ವೆಂಟ್ಲಿ ದಿಸ್ ಇಸ್ ಆಲ್ಸೋ ಮೇಡ್ ಕಲರ್ ವರ್ಷನ್ ಅಂಡ್ ರಿಲೀಸ್ಡ್. ಅದನ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಟ್ಟೆ ನಾನು.
0: ಖಂಡಿತವಾಗ್ಲೂ ಧನ್ಯವಾದಗಳು ಸರ್, ಕಾಲ್ ಮಾಡಿದಕ್ಕಾಗಿ, ಹಾಗೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು.
1: ರಿಯಲಿ ಪ್ಲೆಜರ್ ಟಾಕಿಂಗ್ ಟು ಯು, ಗ್ರೇಟ್ ಡೇ ರಿಯಲಿ, ಥ್ಯಾಂಕ್ಸ್ ಟು ರೈನ್ಬೋ ಟು ಯು ಅಂಡ್ ಯು ಟು.
0: ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಎನ್ ಆರ್ ಪ್ರಸಾದ್ ಅವರು ಕರೆಯನ್ನ ಮಾಡಿದ್ರು. ಸೊ ಖಂಡಿತವಾಗ್ಲೂ ಅವರು ಹೇಳಿದಂತಹ ಅಷ್ಟು ಮಾಹಿತಿ ಕರೆಕ್ಟ್ ಆಗಿತ್ತು. ಸೊ ಈ ಸಿನಿಮಾದ ಹಾಡು ಚಿತ್ರೀಕರಣ ಮಾಡಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಆಯಿತು, ಹಾಗೆಯೇ ಸಾಕಷ್ಟು ಬಂಡವಾಳ ಬೇಕಿತ್ತಂತೆ. ಈ ಸಿನಿಮಾದ ಒಂದು ಹಾಡಿಗೆ ಅಂದಿನ ಕಾಲದಲ್ಲಿ ಆ ಸಿನಿಮಾ ಹಾಡಿಗೆ ಏನು ಖರ್ಚಾಗ್ತಾ ಇತ್ತೋ ಆ ಖರ್ಚಲ್ಲಿ ಒಂದು ಸಿನಿಮಾನೇ ತೆಗಿಬೋದಾಗಿತ್ತಂತೆ. ಅಷ್ಟು ಫೇಮಸ್ ಆದಂತಹ ಹಾಡುಗಳು ಇದರಲ್ಲಿದೆ. ಆ ಒಂದು ಹಾಡಿಗಾಗಿ ಒಂದು ಸಿನಿಮಾ ಮಾಡುವಷ್ಟು ವೆಚ್ಚನ ಒಂದೇ ಒಂದು ಹಾಡಿಗಾಗಿ ಭರಿಸಿದ್ರಂತೆ ಅಂದಿನ ನಿರ್ದೇಶಕರು. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಮಯ ಆಗ್ತಾ ಇದೆ 11:33, ಕಾರ್ಯಕ್ರಮ ಆಪ್ಕಿ ಪಸಂದ್ ನಲ್ಲಿ ಸಾಗ್ತಾ ಇದೀವಿ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವು ಅದ್ಭುತವಾದಂತಹ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ, ಮೊಘಲ್ ಇ ಅಜಮ್ ಚಿತ್ರದ ಬಗ್ಗೆ. ಸೊ ಈ ಒಂದು ಚಿತ್ರದಲ್ಲಿ ಭಾರತೀಯ ಚಿತ್ರರಂಗದ ಸಾರ್ವಕಾಲಿಕವಾದಂತಹ ಶ್ರೇಷ್ಠವಾದ ಹಾಡುಗಳು ಇದೆ. ನೌಶದ್ ಅವರ ಸಂಗೀತ ಸಂಯೋಜನೆ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಪ್ಯಾರ್ ಕಿಯಾ ತೋ ಡರ್ನಾ, ಸೊ ಈ ಹಾಡು ಇಂದಿಗೂ ಪ್ರತಿಯೊಬ್ಬರ ಅಚ್ಚುಮೆಚ್ಚಿನ ಗೀತೆಯಾಗಿದೆ. ಹೌದು, ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ 2004 ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಈ ಸಿನಿಮಾವನ್ನು ಮತ್ತೆ ಬಿಡುಗಡೆಯನ್ನು ಮಾಡ್ತಾರೆ. ಸೊ ಆಗ ಹೇಗಿತ್ತು ಅಂತ ಹೇಳಿದ್ರೆ ಸಿನಿಮಾ ನೋಡೋದಕ್ಕೆ ನಿಜವಾಗ್ಲೂ ಮುಗಿಬಿದ್ದು ಜನರು ಹೋಗ್ತಾ ಇದ್ರಂತೆ. ಅಂದೂ ಕೂಡ ರಾತ್ರೋರಾತ್ರಿ ಹೋಗಿ ಟಿಕೆಟ್ಗಾಗಿ ಕಾದು ಸಿನಿಮಾಗಳನ್ನು ನೋಡಿದಂತಹ ಇತಿಹಾಸ ಕೂಡ ಈ ಸಿನಿಮಾಗೆ ಇದೆ ಅಂತಲೇ ಹೇಳಬಹುದು. ಅದಾದ ನಂತರ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಸೊ ಈಗಾಗಲೇ ಹೇಳಿದಾಗಿ 14 ಬೇಕಾಯಿತು ಈ ಸಿನಿಮಾದ ನಿರ್ಮಾಣ ಮಾಡೋದಕ್ಕೆ. ಸೊ 14 ಬಳಿಕ ಆ ಸಿನಿಮಾ ಬಿಡುಗಡೆಯಾಗುತ್ತೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈ ಚಿತ್ರದ

ಪ್ರಸಿದ್ಧವಾದಂತಹ ಶೀಶ್ ಮಹಲ್ ಹಾಡಿನ ಸೆಟ್ಟನ್ನು ಹೈದರಾಬಾದ್ನಲ್ಲಿ ಗಾಜಿನ ತುಣುಕುಗಳನ್ನು ಬಳಸಿ ನಿರ್ಮಾಣ ಮಾಡಿದ್ರಂತೆ. ಆ ಕಾಲದಲ್ಲೇ ಇದಕ್ಕೆ ನಿಜಕ್ಕೂ ಲಕ್ಷಾಂತರ ರೂಪಾಯಿ ವೆಚ್ಚವನ್ನು ಮಾಡಬೇಕಾಯಿತು. ಯಾಕಂತ ಹೇಳಿದ್ರೆ ಈ ಒಂದು ಹಾಡಿಗೋಸ್ಕರ ಸೊ ಏನು ಖರ್ಚು ಮಾಡಿದ್ರಲ್ಲ ಆ ದುಡ್ಡನ್ನು ಬಳಸಿ ಮತ್ತೊಂದು ಸಿನಿಮಾನೇ ತೆಗಿಬೋದಾಗಿತ್ತಂತೆ. ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾಗೆ ಖರ್ಚು ವೆಚ್ಚ ತಗಲಿತ್ತು. ಹಾಗೆಯೇ ಇದರ ವೇಷಭೂಷಣಗಳು ವಸ್ತ್ರ ವಿನ್ಯಾಸಕ್ಕೂ ಕೂಡ ಒಂದು ಹೊಸದಾಗಿ ಒಂದು ಇದನ್ನು ಮುನ್ನುಡಿಯನ್ನು ಬರೆಯಲಾಗಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜಮನೆತನಕ್ಕೆ ಸಂಬಂಧಪಟ್ಟಿದ್ದಂತಹ ಎಲ್ಲ ಕಾಸ್ಟ್ಯೂಮ್ಗಳನ್ನು ಕೂಡ ತರಿಸಬೇಕಾಯಿತು. ಪ್ರತಿಯೊಂದು ಆಭರಣಗಳನ್ನು ಕೂಡ ಕಸ್ಟಮೈಸ್ ಮಾಡಿಸಿ ಅವರು ಈ ಸಿನಿಮಾಕ್ಕೆ ತಂದಿದ್ರಂತೆ. ಸೊ ಅದಕ್ಕೂ ಕೂಡ ತುಂಬಾ ದುಬಾರಿ ವೆಚ್ಚ ಆಗಿತ್ತು. ಸೊ ಈ ಎಲ್ಲ ವಿಷಯಗಳು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಂದೇಶಗಳನ್ನು ಓದ್ತಾನೇ ಇಲ್ಲ ನೀವು ಅಂತ ಹೇಳಿ ಸಂದೇಶವನ್ನು ಕಳಿಸಿರೋ ಅಂಥವರು. ಸೊ ನನ್ನ ಹೆಸರು ಹಾಕಿದ್ದೆ, ನೀವು ಯಾಕೋ ಸರಿಯಾಗಿ ಓದಲಿಲ್ಲ ಅಂತ ಕಂಪ್ಲೇಂಟ್ ಮಾಡಿರೋರು ಇದ್ದಾರೆ. ಸೊ ಹಾಗೆಯೇ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅನಿಲ್ ಭೀಷಣ್ಣನವರ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಪಂಚಭಾಷೆಯ ನಟಿ ಶ್ರೀದೇವಿಯವರ ಜನ್ಮದಿನ, ಸೊ ದಯವಿಟ್ಟು ಅವರ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು. ರಾಜಾರಾಮ್ ಅವರು ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಕಾರ್ಯಕ್ರಮದಲ್ಲಿ 1957ರಲ್ಲಿ ತೆರೆ ಕಂಡಂತಹ ಹಲವು ಚಿತ್ರಗಳಿದೆ, ಯಾವುದಾದ್ರೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಇಷ್ಟವಾದಂತಹ ಗೀತೆಯನ್ನು ಕೂಡ ಕೇಳಿದ್ದಾರೆ, ಖಂಡಿತವಾಗ್ಲೂ ಪ್ರಸಾರ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಭಾಗ್ಯಲಕ್ಷ್ಮಿ ಅವರು ನಾಗರಬಾವಿಯಿಂದ ಸಂದೇಶವನ್ನ ಕೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ದಾವಣಗೆರೆಯಿಂದ ಸರಳ ಹರ್ಷಿತ, ಎಷ್ಟೊಂದು ಒಳ್ಳೊಳ್ಳೆ ಹಾಡುಗಳನ್ನು ಹಾಕ್ತಾ ಇದ್ದೀರಾ, ಪ್ರೋಗ್ರಾಮ್ ಕೇಳ್ತಾ ಇದ್ದೀನಿ, ತುಂಬಾ ಒಳ್ಳೆ ಫೀಲ್ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸರಳ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನ ಸಾಕಷ್ಟು ನಟಿಯರ ಬರ್ತಡೇ ಇದೆ, ದಯವಿಟ್ಟು ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸಂದೇಶಗಳು ಬಾಕಿ ಇದೆ ಓದೋದು. ಸೊ ಎಷ್ಟು ಸಂದೇಶ ಓದಿದ್ರು ಖಾಲಿನೇ ಆಗ್ತಾ ಇಲ್ಲ, ಅಷ್ಟು ಜನ ಕಾರ್ಯಕ್ರಮವನ್ನು ಕೇಳಿಸ್ಕೊತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ನಾವು ಇವತ್ತಿನ ಅಪ್ ಕೀ ಪರ್ಸನ್ನಲ್ಲಿ ಮೊಘಲ್ ಅಜರ್ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಈ ಒಂದು ಚಿತ್ರದ ಬಗ್ಗೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೆಯೋದಕ್ಕೆ ಈ ಚಿತ್ರದ ಮೂಲ ತತ್ವವಾಗಿತ್ತು, ಅಂದರೆ ಆ ಚಿತ್ರಕಥೆಯ ಸಂಭಾಷಣೆಗಳು. ಕೆ ಆಸಿಫ್ ಅವರು 4 ಜನಪ್ರಿಯ ಉರ್ದು ಬರಹಗಾರರನ್ನು ಭಾಷಾ ವೈಶಿಷ್ಟ್ಯ ಹಾಗೆಯೇ ಪರಿಶುದ್ಧವಾದಂತಹ ಉರ್ದು ಭಾಷೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಪಂಚ್ ತುಂಬಿದ ಸಂಭಾಷಣೆಗಳನ್ನು ಬರೆಯಲು ನೇಮಿಸಿಕೊಂಡಿದ್ರಂತೆ. ಹಾಗೆಯೇ 60ರ ದಶಕದ ಪ್ರೇಕ್ಷಕರು ಭಾಷೆಯನ್ನು ಚೆನ್ನಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರಂತೆ. ಅದರಲ್ಲಿ ಹಲವಾರು ಜನ ತಮ್ಮ ದೈನಂದಿನ ಜೀವನದಲ್ಲಿ ಪುನರಾವರ್ತಿಸುವ ಸಾಲುಗಳನ್ನು ಕಂಠಪಾಠ ಕೂಡ ಮಾಡ್ತಿದ್ರಂತೆ. ನೌಶದ್ ಅವರ ಸಂಗೀತ ಅತ್ಯುತ್ತಮ ಆಗಿದ್ದು ಹಾಗೆಯೇ ಅತ್ಯಂತ ಜನಪ್ರಿಯವಾದಂತಹ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಈ ಹಾಡು ಲಕ್ಷಾಂತರ ಸಂಗೀತ ಅಭಿಮಾನಿಗಳಿಂದ ಅಪೇಕ್ಷೆಯನ್ನು ಪಡ್ತಾ ಇದ್ರಂತೆ ಅವರ ಅಭಿಮಾನಿಗಳು. ಅಂದರೆ ಈ ಹಾಡಿಗೆ ಅಷ್ಟು ಕ್ರೇಜ್ ಇತ್ತು ಅಂತಲೇ ಹೇಳ್ಬೋದು. ಈ ಹಾಡನ್ನು ಚಿತ್ರೀಕರಿಸಲು ಬಳಸಲಾಗಿದ್ದಂತಹ ಮೋಹನ್ ಸ್ಟುಡಿಯೋದಲ್ಲಿ ಶೀಶ್ ಮಹಲ್ ಸೆಟ್ಟನ್ನು ಕೂಡ ಹಾಕಿದ್ರಂತೆ. ಅದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾಗೆ ದಿಲೀಪ್ ಕುಮಾರ್ ಹಾಗೆಯೇ ಮಧುಬಾಲ ಅವರನ್ನು ಅಂತಿಮಗೊಳಿಸುವ

ಎಸ್, ನಾವು ಮೊಘಲಿ ಅಜಮ್ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಇದರ ಕಾಸ್ಟ್ಯೂಮ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಸೊ ಇದರ ಕಾಸ್ಟ್ಯೂಮನ್ನು ಮಾಡಿಸೋದಕ್ಕೆ ಸಾಕಷ್ಟು ವೆಚ್ಚವನ್ನು ಮಾಡಿದ್ರಂತೆ. ಅಂದಿನ ಕಾಲದಲ್ಲೇ ವೇಷಭೂಷಣಗಳನ್ನು ಹೊಲಿಸೋದಕ್ಕೆ ಈ ಸಿನಿಮಾಗಾಗಿ ದೆಹಲಿಯಿಂದ ದರ್ಜಿಗಳನ್ನು ಕರೆಸಲಾಗುತ್ತಂತೆ. ಹಾಗೆಯೇ ಸೂರತ್ ಹಾಗೆ ಕಾಂಬಾಯತ್ನಿಂದ ಕಸೂತಿಗಾಗಿ ತಜ್ಞರನ್ನು ನೇಮಿಸಲಾಗಿದೆ. ಅಷ್ಟೇ ಅಲ್ಲದೆ ಹೈದರಾಬಾದ್ನಿಂದ ಅಕ್ಕಸಾಲಿಗರು ಆಭರಣಗಳನ್ನು ತಯಾರಿಸಿಕೊಟ್ಟಿದ್ರಂತೆ. ಕೊಲ್ಲಾಪುರದಿಂದ ಕುಶಲಕರ್ಮಿಗಳು ಕಿರೀಟಗಳನ್ನು ವಿನ್ಯಾಸಗೊಳಿಸಿದ್ರಂತೆ. ರಾಜಸ್ಥಾನದಿಂದ ಕಬ್ಬಿಣದ ಕೆಲಸಗಾರರು ಆಯುಧಗಳನ್ನು ರಚಿಸಿ, ಹಾಗೆಯೇ ವಿಸ್ತಾರವಾದ ಪಾದರಕ್ಷೆಗಳನ್ನು ಆಗ್ರಾದಿಂದ ಆರ್ಡರ್ ಮಾಡಿ ಈ ಸಿನಿಮಾಗೆ ಅಷ್ಟು ಅಂದರೆ ಕಾಸ್ಟ್ಯೂಮ್ ಡಿಸೈನ್ ಏನಿತ್ತು ಅಷ್ಟನ್ನು ಮಾಡಿಸಿದ್ರಂತೆ. ಸೊ ಈ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ. ಯಾಕಂತ ಹೇಳಿದ್ರೆ ಅಷ್ಟು ವೆಚ್ಚವನ್ನು ಭರಿಸಿ 16 ವರ್ಷಗಳ ಕಾಲ ಈ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಾರೆ. ಅಂದಿನ ನಿರ್ದೇಶಕರ ತಾಳ್ಮೆ ಸಹನೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಸೊ ಹಾಗೆಯೇ ಇವತ್ತು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಸಂದೇಶವನ್ನ ಕಳಿಸಿದವರು ಸುಧಾಮೂರ್ತಿ ಅವರು ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ದಿವಾಕರ್ ಶೆಣೈ ಅವರು ಮಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವತ್ತು ಶ್ರೀದೇವಿ ಅವರ ಬರ್ತ್ಡೇ ಅಂತ ಹೇಳಿ ಸಂದೇಶವನ್ನ ಕಳಿಸಿರುವಂತವರು ದಿಲೀಪ್ ಕಲ್ಯಾಣ್ ನಗರ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮೊಘಲ್ ಎ ಅಜಮ್ ಚಿತ್ರದ ಬಗ್ಗೆ ಮಾತಾಡಿದ್ರಿ ಅಲ್ವಾ ಅಂತ ಹೇಳಿ ನೇತ್ರಾ ಕೆಂಗೇರಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅನಂತ್ ಕುಮಾರ್ ಅವರು, ಹಾಗೆಯೇ ಶರತ್ ಹಾಗೂ ಪದ್ಮಜ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಮುಂಜಾನೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಸುಮಿತ್ರಾ ಕೆಂಪರಾಜು ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಸಂತೋಷ್ ಅವರು ಇಳಕಲ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಉಸ್ಮಾನ್ ಸುಳ್ಯ ಅವರು ಫಿಲಮ್ಮು ಬೇರೆ ಯಾವುದೋ ಕಳಿಸ್ಬಿಟ್ಟಿದ್ದಾರೆ, ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಸಾರಿ, ಅವರು ಹಾಡನ್ನು ರಿಕ್ವೆಸ್ಟನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಹಾಗೆಯೇ ಸಂದೇಶವನ್ನು ಕಳಿಸಿರುವಂಥವರು ಸದಾಶಿವ ಹುಲಗೂರ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಎನ್ ಆರ್ ಪ್ರಸಾದ್ ಅವರು ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆಯೇ ಪ್ಲೀಸ್ ಈ ಸಾಂಗನ್ನು ಪ್ಲೇ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದವರು ಕಬಾಡಿ ಇಂದಿರಾ ಅವರು ಬೆನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ಸಾಕಷ್ಟು ಹೀರೋ ಆ್ಯಕ್ಟರ್ಸ್ಗಳ ಬರ್ತ್ಡೇ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಹರೀಶ್ ಮಲ್ಲೇಶ್ವರದಿಂದ ರಘು ನಾರಾಯಣ ಅವರು. ಹಾಗೇನೆ ನನ್ನ ಹೆಸರು ಕರೆಕ್ಟಾಗಿ ಹಾಕಿದ್ನಲ್ಲ ಮೇಡಮ್, ನೀವು ಹೇಳಲಿಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ವಾಸುಕಿ ಡೋಯಿ ಜೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಹೆಸರು ತಪ್ಪಾಗಿ ಓದಿದರೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಹರ್ಷಿತ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರುವಂಥವ್ರು. ಸೊ ಹಾಗೆಯೇ ಇನ್ನೂ ಸಾಕಷ್ಟು ಜನರ ಸಂದೇಶಗಳು ಇದ್ದೇ ಇತ್ತು. ಸೊ ಓದೋದಕ್ಕೆ ಸಮಯ ಕೂಡ ಹಾಗೇ ಆಯಿತು. ಸೊ ಇಷ್ಟೊತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತ ಅಂತ ಹೇಳ್ತಾ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಸಮಯ ಇನ್ನೇನು 12 ಆಗ್ತಾ ಇದೆ, 12 ಸರಿಯಾಗಿ ಕನ್ನಡದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಟ್ಯೂನ್ ಮಾಡಿ ಕೇಳಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz, ಮ್ಯೂಸಿಕಲಿ ಯಾರ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಮಯಕ್ಕೆ ಸರಿಯಾಗಿ ದಾನಿಗಳು ಸಿಗದೆ ಪ್ರತಿದಿನ ಸಾವಿರಾರು ಜೀವಗಳು ಅಂಗಾಂಗ ವೈಫಲ್ಯದಿಂದ ಕೊನೆಗೊಳ್ಳುತ್ತಿವೆ. ಮೆದುಳು ನಿಷ್ಕ್ರಿಯಗೊಂಡ ಪ್ರತಿಯೊಬ್ಬರೂ ಸಕಾಲದಲ್ಲಿ ಗರಿಷ್ಠ 8 ಜೀವಗಳಿಗೆ ಮರುಜೀವ ನೀಡಬಲ್ಲರು. ಅಂಗಾಂಗ ದಾನವು ಭರವಸೆ ಕಳೆದುಕೊಂಡ ಕುಟುಂಬಗಳಿಗೆ ಹೊಸ ಬೆಳಕು ತರುವ ಸೇವೆಯಾಗಿದೆ. ಅಂಗಾಂಗ ದಾನದ ಸುತ್ತಲಿರುವ ಹಿಂಜರಿಕೆಯನ್ನು ತೊಡೆದುಹಾಕಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಪುಣ್ಯಸ್ಮರಣೆ. ನೂರಾರು ದೇವಾಲಯಗಳ ನಿರ್ಮಾಣ ಹಾಗೂ ಜೀರ್ಣೋದ್ದಾರದ ಜೊತೆಗೆ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ದತಿಗಳ ವಿರುದ್ದ ಹೋರಾಡಿ ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದ ಅವರ ಸೇವೆ ಸದಾ ಸ್ಮರಣೀಯ. ಅವರಿಗೆ ತಮ್ಮ ಗೌರವದ ನಮನಗಳು ಎಂದು ಸಚಿವ ಎಂಬಿ ಪಾಟೀಲ್ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕಾವೇರಿ ಕೊಳ್ಳ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹತ್ತಾರು ಸಂಘಟನೆಗಳು ಪ್ರತಿಭಟನೆ ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಕೆಲ ವರ್ತಕರು, ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿ ಬಂದ್ ಮಾಡಿದ್ದರೆ ಕೆಲವು ತೆರೆದಿವೆ. ಚಿತ್ರಮಂದಿರ, ಮಾಲ್ ಹಾಗೂ ಬೃಹತ್ ವಾಣಿಜ್ಯ ಮಳಿಗೆಗಳು ಬಂದ್ ಆಗಿದ್ದು ಆಟೋ ಬಸ್ ಸಂಚಾರ ಎಂದಿನಂತಿವೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಕೆಆರ್ಪಿಟಿಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿ ಡ್ಯಾಂ ಸುತ್ತ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಜೊತೆಗೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಆಗಸ್ಟ್ 15ರಂದು ಬೆಂಗಳೂರಿನ ಐತಿಹಾಸಿಕ ವಿಧಾನಸೌಧದ ಆವರಣದಲ್ಲಿ ನಡೆಯಲಿರುವ ರಾಜ್ಯದ ಮೊದಲ ಸಾರ್ವಜನಿಕ ಸ್ವಾತಂತ್ರ್ಯ ಹಬ್ಬ 2026 ಕಾರ್ಯಕ್ರಮದ ಹಿನ್ನೆಲೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ವಾತಂತ್ರ್ಯ ಹಬ್ಬದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವ ಹಿನ್ನೆಲೆ ಭದ್ರತೆ, ಸಂಚಾರ ವ್ಯವಸ್ಥೆ, ಸಾರ್ವಜನಿಕರ ಪ್ರವೇಶ ಮತ್ತು ನಿರ್ಗಮನ, ವಾಹನ ನಿಲುಗಡೆ ಹಾಗೂ ಜನದಟ್ಟಣೆ ನಿರ್ವಹಣೆ ಸೇರಿದಂತೆ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಸಾಧ್ಯತೆ ಇರುವುದರಿಂದ ವಿಶೇಷ ಗಮನಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹರ್ ಘರ್ ತಿರಂಗದ ಭವ್ಯ ಕರೆಯಂತೆ ಹುಬ್ಬಳ್ಳಿಯ ತಮ್ಮ ನಿವಾಸದ ಮೇಲೆ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದೆ. ಕೋಟ್ಯಾಂತರ ಭಾರತೀಯರ ಭರವಸೆ, ರಾಷ್ಟೀಯ ಐಕ್ಯತೆ ಹಾಗೂ ಅಮರ ವೀರ ಯೋಧರ ತ್ಯಾಗ ಬಲಿದಾನದ ಸಂಕೇತವಾದ ತಿರಂಗ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲೂ ದೇಶಭಕ್ತಿಯ ಕಿಚ್ಚನ್ನು ಬೆಳಗಿಸಲಿ. ವಿಕಸಿತ ಭಾರತ 2047ರ ಸಂಕಲ್ಪವನ್ನು ಈಡೇರಿಸಲು ನಾವೆಲ್ಲರೂ ಒಗ್ಗೂಡಿ ಶ್ರಮಿಸೋಣ. ನೀವು ಸಹ ನಿಮ್ಮ ಮನೆಗಳ ಮೇಲೆ ರಾಷ್ಟಧ್ವಜವನ್ನು ಹಾರಿಸಿ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದ ಮೂಲಕ ಮನವಿ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನವು ದೇಶಾದ್ಯಂತ ಅತ್ಯಂತ ವೈಭವದಿಂದ ಸಾಗುತ್ತಿದೆ. ಪ್ರತಿಯೊಬ್ಬ ಭಾರತೀಯನು ತನ್ನ ಮನೆಯ ಮೇಲೆ ರಾಷ್ಟಧ್ವಜವನ್ನು ಹಾರಿಸುವ ಮೂಲಕ ದೇಶ ಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಗಸ್ಟ್ 9ರಿಂದ ಆರಂಭವಾಗಿ ಆಗಸ್ಟ್ 17ರವರೆಗೆ ಈ ಅಭಿಯಾನ ನಡೆಯಲಿದ್ದು ಪ್ರತಿಯೊಬ್ಬ ನಾಗರಿಕನಲ್ಲಿ ರಾಷ್ಟೀಯ ಅಭಿಮಾನ, ದೇಶಪ್ರೇಮ ಹಾಗೂ ತ್ರಿವರ್ಣ ಧ್ವಜದ ಬಗ್ಗೆ ಗೌರವವನ್ನು ಜಾಗೃತಗೊಳಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ರಾಜ್ಯದ ಕೈಗಾರಿಕಾ ವಲಯಕ್ಕೆ ಹೆಚ್ಚು ಹೆಚ್ಚು ಬಂಡವಾಳ ಸೆಳೆಯುವ ಪ್ರಯತ್ನ ಮುಂದುವರೆಸಿದ್ದು ಒಟ್ಟು 6,252 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯ 83 ಪ್ರಸ್ತಾವನೆಗಳಿಗೆ ಒಪ್ಪಿಗೆ ಕೊಡಲಾಗಿದೆ. ಇದರಿಂದ 30,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಈ ಪೈಕಿ 24 ಯೋಜನೆಗಳು ತಲಾ 50 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಹೂಡಲಿದ್ದು ಇವುಗಳಿಂದ 4,703 ಕೋಟಿ ರೂಪಾಯಿ ಹರಿದುಬರಲಿದೆ.
15 ಕೋಟಿ ರೂಪಾಯಿಗಳಿಂದ 50 ಕೋಟಿಯವರೆಗೆ ಬಂಡವಾಳ ಹೂಡುವಂತಹ 57 ಯೋಜನೆಗಳಿದ್ದು, ಇವುಗಳಿಂದ 1291 ಕೋಟಿ 87 ಲಕ್ಷ ರೂಪಾಯಿ ಬರಲಿದೆ. ಹೆಚ್ಚುವರಿ ಬಂಡವಾಳ ಹೂಡಿಕೆಯ 2 ಯೋಜನೆಗಳ ಮೂಲಕ 258 ಕೋಟಿ ರೂಪಾಯಿ ಬರಲಿದೆ. ಒಟ್ಟು 83 ಯೋಜನೆಗಳ ಪೈಕಿ 69 ಯೋಜನೆಗಳು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಇರಲಿವೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1 ಗಂಟೆ 10 ನಿಮಿಷಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ ನಮಸ್ಕಾರ. 12:54 ನಿಮ್ಮ ನೆಚ್ಚಿನ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಈ ಗುರುವಾರದಂದು ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ಗೆಳತಿ ಆರ್ ಜೆ ಗೌರಿ. ಬನ್ನಿ, ಮುಂದಿನ 1 ಗಂಟೆಗಳ ಕಾಲ ಮಾಹಿತಿ ಮನರಂಜನೆಯೊಂದಿಗೆ ಸಾಗೋಣ. ಅರೆ ರೇ, ಶ್ರಾವಣದ ಮೊದಲನೇ ದಿನ, ಶ್ರಾವಣ ಬಂದೇ ಬಿಡ್ತು. ಈ ಕಾಲಚಕ್ರದಲ್ಲಿ ಹೇಗೆ ಬೇಗ ಬೇಗ ತಿರುಗ್ತಾ ಇದೆ ನೋಡಿ, ತನ್ನ ಹೆಜ್ಜೆ ಊರಿದೆ ಶ್ರಾವಣ ಮಾಸ. ಸಾಲು ಸಾಲು ಹಬ್ಬಗಳ ಸಂಭ್ರಮ ನಮಗಾಗಿ ಕಾದಿದೆ ಇನ್ನು ಮುಂದೆ. ನಂಬಿದ ಅಗೋಚರ ಶಕ್ತಿ, ಜೀವನವನ್ನು ಕಾಯುವಂಥ ನಂಬಿಕೆ, ಬದುಕಿನ ಊರು ಗೋಲಾಗಿಸಿಕೊಂಡು ಆ ನಂಬಿಕೆಯನ್ನು ಸಾಗೋಣ ಉನ್ನತಿಯ ಕಡೆಗೆ, ನಮ್ಮ ನಮ್ಮ ಧ್ಯೇಯದೆಡೆಗೆ ಸಹನೀಯವಾದ ಬಾಳ್ವೆಯೊಂದಿಗೆ. ಬನ್ನಿ, ನವಿಲುಗರಿಯಲ್ಲಿ ಪ್ರಥಮವಾಗಿ ನಿಮ್ಮ ಮುಂದೆ ಈ ಗೀತೆ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಮನೆಯಲ್ಲಿ ಕೇಳ್ತಾ ಇದ್ರಿ ಸೊಗಸಾದ ಗೀತೆನ ರಂಗಿ ತರಂಗ ಚಿತ್ರದಿಂದ. ಅಣ್ಣ ಅನೂಪ್ ಭಂಡಾರಿಯವರ ನಿರ್ದೇಶನದ ರಂಗಿ ತರಂಗ ಮಿಸ್ಟ್ರಿ ಥ್ರಿಲ್ಲರ್ ಈ ಚಿತ್ರದ ಮೂಲಕ ಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪೂರ್ಣ ಪ್ರಮಾಣದ ನಾಯಕನಾಗಿ ನಟನಾಗಿ ಎಂಟ್ರಿ ಕೊಟ್ಟಂತಹ ಸುಂದರ ಪ್ರತಿಭಾನ್ವಿತ ನಟ ನಿರೂಪ್ ಭಂಡಾರಿ. ಖಂಡಿತವಾಗ್ಲೂ ಅವ್ರನ್ನ ಮರೆಯೋಕ್ಕಾಗೋದೇ ಇಲ್ಲ. ಈ ಚಿತ್ರ ಅಷ್ಟು ಒಂದೊಂದು ಹೆಜ್ಜೆಗೂ ಮೈ ಝುಮ್ ಅನ್ಸುವಂಥ ಚಿತ್ರ ಆಗಿತ್ತು. ರಂಗಿ ತರಂಗ ನೋಡ್ಕೊಂಡು ಬಂದಮೇಲೆ ಮನೆಯಲ್ಲಿ ಒಂದು ರೂಮ್ದು ಬಾಗಿಲು ತೆಗಿಯೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡುವ ಹಾಗೆ ಅಲ್ವಾ? ಆ ಥರ ಅನುಭವ ಖಂಡಿತವಾಗಿ ಆಗಿತ್ತು. ಅಂಥ ಒಂದು ಅಪರೂಪದ ಚಿತ್ರದ ಮೂಲಕ ಬಂದಂಥ ಚಿತ್ರರಂಗಕ್ಕೆ ಬಂದಂಥ ನಿರೂಪ್ ಭಂಡಾರಿಯವರ ಜನ್ಮದಿನ ಇವತ್ತು. ಅವರಿಗೆ ಶುಭಾಶಯಗಳನ್ನ ಕೋರೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಜಾ ಎಂಬ ಪುಟ್ಟ ಊರಲ್ಲಿ ಜನಿಸಿದಂಥ ನಿರೂಪ್ ಭಂಡಾರಿಯವರ ತಂದೆ ಸುಧಾಕರ್ ಭಂಡಾರಿಯವರು ದೂರದರ್ಶನದ ಧಾರಾವಾಹಿಗಳನ್ನು ನಿರ್ದೇಶಿಸ್ತಾ ಇದ್ರು. ಚಿತ್ರರಂಗಕ್ಕೆ ಪ್ರವೇಶಿಸುವ ಮೊದಲು ನಾಟಕಗಳು ಮತ್ತು ಕಿರುಚಿತ್ರಗಳಲ್ಲಿ ನಟಿಸಿದ್ದಂಥ ನಿರೂಪ್ ಭಂಡಾರಿಯವರು ರಾಜರಥ, ಆದಿಲಕ್ಷ್ಮಿ ಪುರಾಣ, ವಿಂಡೋ ಸೀಟ್, ನಂತರ 2022 ದೊಡ್ಡ ಬಜೆಟ್ ಆಕ್ಷನ್ ಅಡ್ವೆಂಚರ್ ಚಿತ್ರ ಆದಂಥ ವಿಕ್ರಾಂತ್ ರೋಣದಲ್ಲಿ ನೀವು ನೋಡಿದರೆ ಆ ನೆಗೆಟಿವ್ ರೋಲಲ್ಲಿ ನಿರೂಪ್ ಭಂಡಾರಿಯವ್ರನ್ನ ನೋಡಿದಾಗ ಆಶ್ಚರ್ಯ ಅನಿಸುತ್ತೆ ಅಲ್ಲ. ವಿಕ್ರಾಂತ್ ರೋಣದಲ್ಲಿ ಕಿಚ್ಚ ಸುದೀಪ್ ಅವರೊಂದಿಗೆ ಅಭಿನಯಿಸಿದರು. ಈ ಚಿತ್ರ ಕೂಡ ಅಣ್ಣ ಅನೂಪ್ ಭಂಡಾರಿಯವರ ನಿರ್ದೇಶನ ಆಗಿತ್ತು. ಬೆಸ್ಟ್ ಆ್ಯಕ್ಟರ್ ಇನ್ ನೆಗೆಟಿವ್ ರೋಲ್ ಸೈಮಾ ಕನ್ನಡ ಚಲನಚಿತ್ರ ಪ್ರಶಸ್ತಿ ವಿಭಾಗದಲ್ಲಿ ನಾಮಿನೇಟ್ ಆಗಿದ್ದರು ನಿರೂಪ್ ಭಂಡಾರಿಯವರು. ಎಡಗೈಯೇ ಅಪಘಾತಕ್ಕೆ ಕಾರಣ, ಅಮರ ಮಧುರ ಪ್ರೇಮ, ಸತ್ಯ ಸನ್ನಾಫ್ ಹರಿಶ್ಚಂದ್ರ ಎಲ್ಲ ಚಿತ್ರೀಕರಣ ಹಂತದಲ್ಲಿರುವಂಥ ಚಿತ್ರಗಳಲ್ಲಿ ನಿರೂಪ್ ಭಂಡಾರಿಯವರು ಅಭಿನಯಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಬಂದಂಥ ಒಂದು ಛಾಪು ಮೂಡಿಸಿದಂಥ ಈ ನಟನಿಗೆ ನಾವು ಶುಭಾಶಯಗಳನ್ನ ಕೋರೋಣ. ಕೇಳ್ತಾ ಇರಿ, ನವಿಲುಗರಿಯಲ್ಲಿ ಏನೋ ಸ್ಪೆಷಲ್ ಇದೆ ಅನ್ಕೋತಾ ಇದ್ದೀರಾ? ಖಂಡಿತ ಈ ಮುಂದಿನ ಗೀತೆ ಕೇಳಿ.

ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ಹಾಡಲ್ಲ, ಎಷ್ಟು ಸೂದಿಂಗ್ ಆಗಿದೆ ಹೌದಲ್ಲ. 12:16:39 FM ರೇನ್ಬೋ ಕನ್ನಡ ಕಾಮನಬಿಲ್ಲಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ಸ್ವಾಗತಗಳು ಇಲ್ಲಿ ಬಂದಿವೆ. ಗೌರಿಯವರೇ, ನಿಮಗೆ ಶ್ರಾವಣ ಮಾಸದ ಮೊದಲನೇ ದಿನ ಆಗಮಿಸಿದ್ದೀರಾ, ಸುಸ್ವಾಗತ. ನಾಗರ ಪಂಚಮಿ ವರಮಹಾಲಕ್ಷ್ಮಿ ಹಬ್ಬಗಳ ಸಾಲು ಇದೆ, ಶುಭಾಶಯಗಳು ಅಂತ ನವೋದಯ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಅಣ್ಣವರ ಹಾಡು ನೆನಪಾಯ್ತು, ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಅಂತ ನಿಲ್ಲಿಸಿದ್ದೀರಾ. ನಾನು ಹೇಳಿಬಿಡ್ತೀನಿ, ವಿರಹ ಗೀತೆ ಇನ್ನಿಲ್ಲ ಅಂತ. ಹೋದ ವಾರ ಬಂದಾಗ ನೀವು ಹೇಳ್ತಾ ಇದ್ರಿ ವಿರಹ ಪಟ್ಟಿದ್ದು, ಆಷಾಢ ಮಾಸದ್ದೆಲ್ಲ ನೆನಪು ಮಾಡ್ಕೊಂಡಿದ್ರಿ. ಸೊ ಶ್ರಾವಣದ ಒಂದು ಸಂಭ್ರಮನ ಕೂಡ ಈಗ ನೆನಪು ಮಾಡ್ಕೋತಾ ಇದ್ದೀರಾ ಅನ್ಕೋತೀನಿ. ನಿರೂಪ್ ಭಂಡಾರಿಯವರ ಹುಟ್ಟುಹಬ್ಬ, ಅವರಿಗೆ ಶುಭಾಶಯಗಳನ್ನ ನಾವು ಕೋರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ನಾವು ಕೂಡ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರಾವಣದ ಮೊದಲನೇ ದಿನವೇ ನಿಮ್ಮ ಆಗಮನ ನಮಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನಿಮಗೂ ಕೂಡ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ, ನಿಮ್ಮ ಸಂದೇಶಗಳನ್ನ ನಮಗೆ ಕಳಿಸ್ಬೋದು 9408090103 9408090103. ನವಿಲುಗರಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಏನೋ ಸ್ವಲ್ಪ ಅಪರೂಪದ ಹಾಡುಗಳನ್ನು ಕೇಳಿಸ್ತಾ ಇದ್ದಾರಲ್ಲ, ಏನು ವಿಶೇಷ ಅನ್ಕೋತಾ ಇದ್ದೀರಾ? ಖಂಡಿತವಾಗ್ಲೂ ವಿಶೇಷ ಇದೆ. ಇವತ್ತಾಗಲೇ 13ನೇ ತಾರೀಕು, 14, 15, ಆಗಸ್ಟ್ 15 ಬಂದೇ ಬಿಡ್ತು. ಆಗಸ್ಟ್ 15 ಅಂದರೆ ಎಂಥ ಸಂಭ್ರಮ, ನಮ್ಮ ದೇಶಕ್ಕೆ ಸಂಭ್ರಮ ಅಲ್ವಾ? ಖಂಡಿತವಾಗೂ ನಮ್ಮ ಭಾರತೀಯರ ಹೆಮ್ಮೆಯ ದಿನ ಅವತ್ತು. ಸ್ವಾತಂತ್ರ್ಯೋತ್ಸವದ ದಿನ, ದೇಶದ ಹಬ್ಬದ ದಿನ, ದೇಶ ಬಂಧ ಮುಕ್ತವಾದಂಥ ದಿನ. ಇಂಥ ಸಂದರ್ಭದಲ್ಲಿ ನೀವು ಆಗಲೇ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋ ನೋಡಿರಬೇಕು, ಹೋಗಿ ಬಂದಿದ್ದೀರಾ ಅನ್ಕೋತೀನಿ. ಗಂಗರ ಕಾಲದ ವೈಭವವನ್ನು ಹೂವುಗಳ ಮುಖಾಂತರ ಎಷ್ಟು ಸೊಗಸಾಗಿ ತೋರಿಸಿದಾರಲ್ಲ ಲಾಲ್ಬಾಗ್ನಲ್ಲಿ. ಸಾಧ್ಯವಾದರೆ ನೀವು ಒಮ್ಮೆ ಹೋಗಿ ಬನ್ನಿ, ಇಷ್ಟರವರೆಗೆ ನೋಡದೇ ಇದ್ದರೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಸ್ವಾತಂತ್ರ್ಯದ ಸಂಭ್ರಮದ ಮಧ್ಯೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಂಥ ಅನೇಕ ಗಣ್ಯರು ಆಗಸ್ಟ್ 15ರಂದೇ ಜನಿಸ್ಬಿಟ್ಟಿದ್ದಾರೆ. ಅವರ ಜನ್ಮದಿನ ಆಗಸ್ಟ್ 15ಕ್ಕೆ. ನಂಗೆ ನಿಜವಾಗ್ಲೂ ಆ ಒಂದು ಪಟ್ಟಿ ನೋಡಿದಾಗ ಆಶ್ಚರ್ಯ ಆಯಿತು, ಇಷ್ಟು ಒಳ್ಳೆಯ ದಿನ ಇವರೆಲ್ಲ ಸೇರಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದುಬಿಟ್ಟಿದಾರಲ್ಲ, ಇವರೆಲ್ಲ ಒಂದೇ ಕಡೆ ಸೇರ್ಕೊಂಡಿದಾರಲ್ಲ ಅಂತ. ನೀವೀಗ ಕೇಳಿದಂಥ ಗೀತೆ ವಿಜಯಪ್ರಕಾಶ್ ಮತ್ತು ಅಜನೀಶ್ ಬಿ ಲೋಕನಾಥ್ ಅವರ ಧ್ವನಿಯಲ್ಲಿ ರಕ್ಷಿತ್ ಶೆಟ್ಟಿ ಅವರ ರಚನೆಯಾಗಿತ್ತು. ಉಳಿದವರು ಕಂಡಂತೆ ಚಿತ್ರಕ್ಕೆ ಸಂಗೀತ ನೀಡಿದವರು ಅಜನೀಶ್ ಬಿ ಲೋಕನಾಥ್ ಅವರು. ಇಂಪಾದ ಅರ್ಥಪೂರ್ಣವಾದ ಈ ಹಾಡಿನಲ್ಲಿ ಮಾತಿಲ್ಲ, ಬರೇ ಕಣ್ಣಲ್ಲೇ ಪ್ರೇಮ ನಿವೇದನೆ ಮಾಡುವಂಥ ಅಪ್ಪಟ ಪ್ರೇಮಿಯಾಗಿ ಯಜ್ಞಾ ಶೆಟ್ಟಿಯವರೊಂದಿಗೆ ಕಾಣಿಸ್ಕೊಳ್ಳುವಂಥ ನೀಳಕಾಯದ ಗಂಭೀರ ಮುಖ ಮುದ್ರೆಯ ನಕ್ಕರೆ ಇನ್ನೂ ಸೊಗಸಾಗಿ ಕಾಣುವಂಥ ಕಂಚಿನ ಕಂಠದ ಅಪ್ರತಿಮ ನಟ ಕಿಶೋರ್ ಕುಮಾರ್ ಜಿ. ಚಿತ್ರರಂಗ ಪ್ರೀತಿಯಿಂದ ಕರೀತಾರೆ ಕಿಶೋರ್ ಅಂತ ಇವರನ್ನು. ಈ ಹಾಡಿನಲ್ಲಿ ಬಹಳ ಗಮನ ಸೆಳೀತಾರೆ. ಅತ್ಯಂತ ಬ್ಯುಸಿ ನಟ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ಅತ್ಯಂತ ಖ್ಯಾತನಾಮರಾಗಿರುವ ಅವರ ಕಾಲ್ ಶೀಟ್ ತಗೊಳ್ಳೋದೆ ಬಹಳ ಕಷ್ಟ ಅಂತ ಒಮ್ಮೆ ರಿಷಬ್ ಶೆಟ್ಟಿಯವರೇ ಹೇಳ್ತಾಯಿದ್ರು. ಅಷ್ಟು ಬಿಡು ಇಲ್ಲದೆ ಇರುವಂಥ ಪ್ರತಿಭಾವಂತ ನಟ ಕಿಶೋರ್ ಅವರಿಗೆ ಒಂದು ದಿನ ಮುಂಚಿತವಾಗಿ, ಅಂದರೆ ನಾಳೆ ಅವರ ಜನ್ಮದಿನ ಇದೆ, ಅವರಿಗೆ ಶುಭಾಶಯಗಳನ್ನ ಕೋರೋಣ. ನಾನು ನಿಮ್ಮ ಮುಂದೆ ಒಂದು ಸಣ್ಣ ಪ್ರಶ್ನೆ ಇಡ್ತಾ ಇದ್ದೀನಿ. ಕಿಶೋರ್ ಅವರು ಜನಿಸಿದಂಥ ಊರು ಯಾವುದು ನಿಮಗೇನಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ನಮಗೆ ಸಂದೇಶದ ಮೂಲಕ ತಿಳಿಸ್ಕೊಡಿ. ಕಿಶೋರ್ ಅವರ ಜನ್ಮಸ್ಥಳ ಯಾವುದು? ಕರ್ನಾಟಕದಲ್ಲೇ ಇದೆ. 9408090103 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಮೌನವೇ ರಾಗವು, ಮಾತೆ ಬೇಡ ಇಂಥ ಒಂದು ಪದಜೋಡಣೆ, ಒಂದು ಸಂಗೀತ. ಇದನ್ನು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಮಾತೆ ಬೇಡ ಮೌನವಾಗಿರೋಣ ಅನಿಸುತ್ತೆ. ಆದರೆ ಸಮಯ ಹೇಳ್ತಾ ಇದೆ, ನೋಡು ನಿನಗೆ ಇನ್ನಿರೋ ಸ್ವಲ್ಪನೇ ಹೊತ್ತು, ಒಂದು ಅರ್ಧ ಗಂಟೆ ಮಾತ್ರ ಇದೆ, ಮಾತಾಡೋದೇನಿದ್ರೂ ಮಾತಾಡ್ಬಿಡು ಅಂತ. ಖಂಡಿತವಾಗ್ಲೂ ಮಾತಾಡೋದಕ್ಕೆ ಇಲ್ಲಿ ಕೂತಿರೋದಲ್ವಾ. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಮಾತಾಡೋಣ, ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. 12:25:53 ನವಿಲುಗರಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. FM ರೇನ್ಬೋ ಕನ್ನಡ ಕಾಮನಬಿಲ್ಲಲ್ಲಿ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಸ್ನೇಹಿತರೆ, ಇದೀಗ ಆ ಸುಂದರವಾದ ಬೆಳದಿಂಗಳ ಹಾಡನ್ನು ಕೆ ಕಲ್ಯಾಣ್ ಅವರ ರಚನೆಯನ್ನು ದೇವ ಅವರ ರಾಗ ಸಂಯೋಜನೆಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆಯಲ್ಲಿ ನಾವು ಕೇಳ್ತಾ ಇದ್ವಿ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರಾರವರ ಇಂಪಾದ ಕಂಠಸಿರಿಯಲ್ಲಿ, ಭಾರತಿದೇವಿ ನಿರ್ಮಾಣದ, ದಿನೇಶ್ ಬಾಬು ನಿರ್ದೇಶನದ ಅಮೃತ ವರ್ಷಿಣಿ ಚಿತ್ರ ಇದು. ಮತ್ತೆ ಮತ್ತೆ ನೋಡಬೇಕು ಅನಿಸುವಂತಹ ಪ್ರೇಮ ಕಾವ್ಯ. ಇದರ ಮುಖ್ಯ ಚುಂಬಕ ಶಕ್ತಿ ಅಯಸ್ಕಾಂತ ಅಂದರೆ ಸುಹಾಸಿನಿ ಅವರು. ಅವರು ನಟಿಸಿದಂಥ ಪಾತ್ರ, ಈ ಪಾತ್ರಕ್ಕೆ ಅತ್ಯಂತ ಲವಲವಿಕೆಯ ಒಂದು ನಿರ್ಮಲ ಪ್ರೇಮದ ರಸಧಾರೆಯನ್ನೇ ಹರಿಸಿ ಜೀವ ತುಂಬಿದವರು ಸುಂದರ ನಗುವಿನ ಒಡತಿ ಸುಹಾಸಿನಿ. ಹೆಸರಿಗೆ ತಕ್ಕ ಹಾಗೆ ಮೋಡಿ ಮಾಡುವ ನಗು, ಸುಂದರ ಕಣ್ಣುಗಳ ಒಡತಿ ಸುಹಾಸಿನಿ. ಇವರು ಕೂಡ ಜನಿಸಿದ್ದು 15 August ಸ್ವಾತಂತ್ರ್ಯ ದಿನಾಚರಣೆಯಿಂದ ಅವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಸುಹಾಸಿನಿಯವರು. ಅವರಿಗೆ ಅಡ್ವಾನ್ಸ್ ಆಗಿ ಬರ್ತ್ಡೇ ವಿಶಸ್ಸನ್ನು ತೀರಿಸೋಣ. ಸುಹಾಸಿನಿಯವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಒಳ್ಳೆಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಪ್ರತಿಮ ಪ್ರತಿಭೆಯ ನಟಿ ಸುಹಾಸಿನಿಯವರ ತಂದೆ ಖ್ಯಾತ ತಮಿಳು ಚಿತ್ರರಂಗದ ನಟ ಕಮಲಹಾಸನ್ ಅವರ ಅಣ್ಣ ಚಾರುಹಾಸನ್ ಅವರು. ಜನಿಸಿದ್ದು ಚೆನ್ನೈನಲ್ಲಿ. ಖ್ಯಾತ ಚಲನಚಿತ್ರ ನಿರ್ದೇಶಕ ಮಣಿರತ್ನಂ ಅವರು ಸುಹಾಸಿನಿಯವರ ಪತಿ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಹೀಗೆ ದಕ್ಷಿಣ ಭಾರತದ ಚಲನಚಿತ್ರಗಳಲ್ಲಿ ನಟಿಯಾಗಿ, ನಿರ್ದೇಶಕಿಯಾಗಿ, ನಿರ್ಮಾಪಕಿಯಾಗಿ, ಬರಹಗಾರ್ತಿಯಾಗಿ ತಮ್ಮ ಪ್ರತಿಭಾ ಪ್ರದರ್ಶನ ಮಾಡಿದರೆ ಸುಹಾಸಿನಿಯವರು. ಇವರು ಅಭಿನಯಿಸಿದಂಥ ಪ್ರತಿ ಪಾತ್ರಕ್ಕೂ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಬಲ್ಲಂಥ ಒಂದು ಸಾಮರ್ಥ್ಯ ಹೊಂದಿರುವವರು ಸುಹಾಸಿನಿ. ಬೆಂಕಿಯಲ್ಲಿ ಅಲ್ಲಿದ ಹೂ, ಉಷಾ, ಈ ಚಿತ್ರಗಳ ಮೂಲಕ ಕೆ ಬಾಲಚಂದರ್ ಅವರ ಚಿತ್ರಗಳಲ್ಲಿ ಪರಿಚಿತರಾದಂಥ ಸುಹಾಸಿನಿ, ಸುಪ್ರಭಾತ, ಬಂಧನ, ಹೊಸ ನೀರು, ಮುತ್ತಿನಹಾರ, ಹಿಮಪಾತ, ಅಮೃತವರ್ಷಿಣಿ, ಹೆಂಡತಿಗೆ ಹೇಳಬೇಡಿ, ಹಾಗೆ ಮಾತಾಡ್ ಮಾತಾಡ್ ಮಲ್ಲಿಗೆ, ಯಾರಿಗೆ ಸಾಲುತ್ತೆ ಸಂಬಳ, ಸ್ಕೂಲ್ ಮಾಸ್ಟರ್, ಎರಡನೇ ಮದುವೆ, ಹೀಗೆ ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡತಿಯೇ ಆಗಿದ್ದಾರೆ. ಕನ್ನಡ ರಂಗದ ರಸಿಕರ ಮನಸ್ಸನ್ನು ಗೆದ್ದಿದ್ದಾರೆ. ತೆಲುಗು ಚಿತ್ರ ಸಿಂಧು ಭೈರವಿಯಲ್ಲಿನ ಅತ್ಯುತ್ತಮ ಅಭಿನಯಕ್ಕಾಗಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ. ದಕ್ಷಿಣ ಭಾರತದ ಪ್ರಸಿದ್ಧ ನಟರಾದ ವಿಷ್ಣುವರ್ಧನ್, ಅನಂತ್ನಾಗ್, ಶಶಿಕುಮಾರ್, ರಜನಿಕಾಂತ್, ಮುಮ್ಮಟ್ಟಿ, ಮೋಹನ್ ಲಾಲ್, ಚಿರಂಜೀವಿ, ಶರತ್ ಬಾಬು, ರಮೇಶ್ ಅರವಿಂದ್, ಹೀಗೆ ಹೆಸರಾಂತ ನಾಯಕ ನಟರು ಮತ್ತು ಖ್ಯಾತ ನಿರ್ದೇಶಕರ ಜೊತೆ ಕೆಲಸ ಮಾಡಿದವರು ಸುಹಾಸಿನಿಯವರು. ಇಂದಿರಾ ಎಂಬ ಚಿತ್ರ ಮತ್ತು ಪೆನ್ ಅನ್ನುವಂಥ ದೂರದರ್ಶನ ಧಾರಾವಾಹಿಯನ್ನು ಇವರು ನಿರ್ದೇಶಿಸಿದ್ದಾರೆ. ಸುಹಾಸಿನಿಯವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಮುಂಚಿತವಾಗಿ ಹಾರೈಸ್ತಾ, ನೀವೆಂದಿಗೂ ನಮ್ಮ ಮನದಲ್ಲಿ ಚಿರಸ್ಥಾಯಿಯಾಗಿದ್ದೀರಿ ಸುಹಾಸಿನಿಯವರೇ, ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀವಿ. ಹಾಗೆ ನಾನೊಂದು ಪ್ರಶ್ನೆಯನ್ನು ಆಗಲೇ ನಿಮ್ಮ ಮುಂದೆ ಇಟ್ಟಿದ್ದೆ, ಕಿಶೋರ್ ಅವರ ಜನ್ಮಸ್ಥಳ ಯಾವುದು ಅಂತ. ಅಬ್ಬಬ್ಬಬ್ಬ, ಎಷ್ಟು ಬೇಗ ಬೇಗ ನೀವು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಾ ಅಂದರೆ ನಿಜಕ್ಕೂ ಖುಷಿಯಾಗುತ್ತೆ. ಕಾರ್ಯಕ್ರಮ ನೀವೆಲ್ಲ ಕೇಳ್ತಾ ಇರೋದೇ ನಮಗೊಂದು ಬಲ ಅಂತ ಹೇಳ್ಬೋದು, ಶಕ್ತಿ ಅಂತ ಹೇಳ್ಬೋದು. ಖಂಡಿತ, ನಾಗೇಂದ್ರ ಈಚಲು ಬೀಡುವಿಂದ ಹಾಗೆ ಮೊತ್ತ ಮೊದಲಿಗೆ ಕಳಿಸ್ಬಿಟ್ಟಿದ್ದಾರೆ ನಮ್ಮ ನಾಗರಾಜ್ ಸರ್ ಅವರು, ನವೋದಯ ನಗರದಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಬಡಗೇರವರು ಹೇಳ್ತಾ ಇದ್ದಾರೆ, ನವಿಲುಗರಿ ಕಾರ್ಯಕ್ರಮವನ್ನು ಸುಂದರವಾಗಿ ಆತ್ಮೀಯವಾಗಿ ನಡೆಸಿಕೊಡ್ತಾ ಇರುವಂಥ ಮಾತನಾಡುವ ನವಿಲಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಮಧುರ ಮಾತು, ಮನಮೋಹಕ ನಿರೂಪಣೆ ಹಾಗೂ ಉತ್ತಮ ಗೀತೆಗಳ ಆಯ್ಕೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡುತ್ತೆ. ಇಂದು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ನಿರೂಪ್ ಭಂಡಾರಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನವಿಲುಗರಿಯ ರೆಕ್ಕೆಗಳಂತೆ ನಿಮ್ಮ ಕಾರ್ಯಕ್ರಮವು ಸದಾ ಬಣ್ಣ ಬಣ್ಣವಾಗಿ ಕೇಳುಗರ ಮನದಲ್ಲಿ ಸಂತಸದ ಕಂಪನ ಮೂಡಿಸುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರ್, ಕೊಕ್ಕನೂರು. ಹರಿಹರ ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಜನಿಸಿದವರಲ್ವೇ ಕಿಶೋರ್ ಅವರು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ಹರ್ಷಿತಾ ಅವರು ಮತ್ತು ಮಂಜುನಾಥ್ ಲಗ್ಗೆರೆಯಿಂದ ಹೇಳ್ತಾ ಇದ್ದಾರೆ ಚನ್ನಪಟ್ಟಣ ಅಂತ. ರಕ್ಷಿತಾ HC ಅವರು ಹೇಳ್ತಾ ಇದ್ದಾರೆ,
ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ, ಚನ್ನಪಟ್ಟಣ ಅಲ್ವಾ ಅಂತ. ಖಂಡಿತ ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ಜಯಪುಟ್ಟಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಚಿಕ್ಕಮಗಳೂರಿನಿಂದ, ನಮಸ್ತೆ ಮೇಡಮ್, ನವಿಲುಗರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಮಾಹಿತಿಗಳು ಹಾಡುಗಳು ಇಷ್ಟ ಆಗ್ತಾ ಇದೆ, ಕಿಶೋರ್ ಅವರ ಜನ್ಮಸ್ಥಳ ಚನ್ನಪಟ್ಟಣ ಅಂತ. ಖಂಡಿತ ಸರಿಯಾಗಿದೆ. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ, ಕಾರ್ಯಕ್ರಮ ತುಂಬ ಖುಷಿ ಆಗ್ತಾ ಇದೆ, ಹೊಸ ಹೊಸ ಹಾಡುಗಳನ್ನ, ಚೆನ್ನಾಗಿರೋ ಹಾಡುಗಳನ್ನ ಕೇಳಿಸ್ತಾ ಇದ್ದೀರಾ ಅಂತ ಅಲ್ವಾ. ಮತ್ತೆ ಹಾಡುಗಳೇ ನಮ್ಮ ಜೀವಾಳ, ನಾವು ಅದನ್ನು ಕೇಳ್ತಾ ಕೇಳ್ತಾನೇ ನಮ್ಮ ಜೀವನ ಕಳಿತೀವಿ. ನೀವೇನಂತೀರಾ? ಹಾಗಿದ್ಮೇಲೆ ಎಫ್ ಎಂ ರೇನ್ಬೋಗೆ ನೀವು ಕಿವಿಯಾಗಲೇಬೇಕಲ್ವಾ. ಕಿಶೋರ್ ಅವರು ಚನ್ನಪಟ್ಟಣ, ಕರ್ನಾಟಕದ ಚನ್ನಪಟ್ಟಣದಲ್ಲಿ ಜನಿಸಿದ್ರು. ತಮ್ಮ ವಿದ್ಯಾಭ್ಯಾಸವನ್ನು ಕುಣಿಗಲ್ ಮತ್ತು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲಿ ಪೂರ್ತಿಗೊಳಿಸಿದ್ರು. ಮಾಸ್ಟರ್ಸ್ ಡಿಗ್ರಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪಡೆದರು. ಪ್ರಾಧ್ಯಾಪಕರು ಆಗಿದ್ದರು ಕಿಶೋರ್ ಅವರು. 2004 ಕಂಠಿ ಚಿತ್ರದ ಮೂಲಕ ಬೀರಾ ಅನ್ನೋ ಪಾತ್ರವನ್ನು ಅದರಲ್ಲಿ ನಿರ್ವಹಿಸಿದರು. ಮುರಳಿ ಮತ್ತು ರಮ್ಯಾ ಅವರು, ಶ್ರೀ ಮುರಳಿ ಮತ್ತು ರಮ್ಯಾ ಇದ್ದರು. ನಂತರ ರಾಕ್ಷಸ ಚಿತ್ರದಲ್ಲಿ ಪೋಷಕ ನಟ ಪಾತ್ರವನ್ನು ಅಭಿನಯಿಸಿದರು. ಕಂಠಿ ಮತ್ತು ಯಾಕೋ ನಾನು ರಾಕ್ಷಸ ಅನ್ನೋದು ಬದಲು ಶ ಅಂತ ಇದ್ದೀನಿ, ಬಹುಶಃ ಆ ಒಂದು ರಾಕ್ಷಸ ಅನ್ನೋದೇ ಹಂಗೆ ಅನಿಸ್ತಾ ಇದೆ ಅನಿಸುತ್ತೆ. ಇವೆರಡು ಚಿತ್ರಕ್ಕೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ತಂದುಕೊಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಕನ್ನಡದ ಕಾಂತಾರದಲ್ಲಿ ಬಹುಮುಖ್ಯ ಪಾತ್ರವನ್ನು ಕಿಶೋರ್ ಅವರು ಅಭಿನಯಿಸಿದರು. ಪೊಲೀಸ್ ಅರಣ್ಯಾಧಿಕಾರಿಯ ಪಾತ್ರ ವಹಿಸಿ ಜನಮನ ಗೆದ್ದಂಥ ಮನೆ ಮಾತಾಗಿರುವಂಥ ಕಿಶೋರ್ ಈವರೆಗೂ 70 ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಾಕಷ್ಟು ಖಳನಾಯಕನ ಪಾತ್ರಗಳಲ್ಲೇ ಕಾಣಿಸ್ಕೊಳ್ಳುವಂಥ ಇವರು ನಾಯಕ ನಟರಾಗಿಯೂ ಹಲವು ಚಿತ್ರಗಳಲ್ಲಿ ಮಿಂಚಿದ್ದಾರೆ. ಬಹುಭಾಷಾ ಅಭಿನಯದ ಮೂಲಕ ಅಸಂಖ್ಯಾತ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಚಿತ್ರರಂಗದಲ್ಲಿ ಮಿತಭಾಷಿ, ಗಂಭೀರ ವ್ಯಕ್ತಿತ್ವ ಹೊಂದಿರುವ ನಟ ಅಂತಲೇ ಪರಿಗಣಿಸ್ತಾರೆ ಇವರನ್ನ. ಸರಳತೆಗೆ ಮತ್ತು ನಿಷ್ಠೆಗೆ, ಅಭಿನಯದಲ್ಲಿ ನಿಷ್ಠೆಗೆ ಹೆಸರುವಾಸಿ. ಚಿತ್ರರಂಗದ ಹೊರಗೂ ಅವರು ಬಹಳಷ್ಟು ಸಾಮಾಜಿಕ ವಿಚಾರಗಳಲ್ಲಿ ತೊಡಗಿಸಿಕೊಂಡು ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಕಿಶೋರ್ ಅವರಿಗೆ ಇನ್ನಷ್ಟು ಉತ್ತಮ ಚಿತ್ರಗಳಲ್ಲಿ ಅಭಿನಯಿಸುವಂಥ ಅವಕಾಶಗಳು ಸಿಗಲಿ, ಇನ್ನಷ್ಟು ಪ್ರಶಸ್ತಿಗಳನ್ನು ಅವರನ್ನು ಹುಡುಕೊಂಡು ಬರಲಿ ಅಂತ ಶುಭ ಹಾರೈಸೋಣ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು.

ಅಮೃತ ಧಾರೆ ಧಾರೆ ಧಾರೆಯಾಗಿ ಮೂಡಿ ಬಂದಿದ್ದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಲ್ಲಿ 12:37. ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಹರೀಶ್ ರಾಘವೇಂದ್ರ, ಸುಪ್ರಿಯಾ ಆಚಾರ್ಯ ಅವರ ಸಿರಿಕಂಠದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆಯನ್ನು ಕೇಳ್ತಾ ಇದ್ರಿ. ಅಮೃತ ಧಾರೆ ಚಿತ್ರದ ಗೀತೆಯಾಗಿತ್ತು ಇದು. ಯುವ ಜೋಡಿಗಳಾದ ಧ್ಯಾನ್ ಮತ್ತು ರಮ್ಯಾ ನಟನೆಯ ಅದ್ಭುತ ಚಿತ್ರ ಅಮೃತ ಧಾರೆ ಕನ್ನಡ ಚಿತ್ರ ರಸಿಕರಿಗೆ ಉಡುಗೊರೆಯಾಗಿ ಕೊಟ್ಟವರು ಖ್ಯಾತ ನಿರ್ದೇಶಕ, ನಟ, ಚಿತ್ರಕಥೆಗಾರ, ಗೀತ ರಚನೆಕಾರ ಶ್ರೀಯುತ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನು ಪ್ರೀತಿಯಿಂದ ಒಂದು ಹೆಸರಿನಿಂದ ಎಲ್ಲರೂ ಕರೀತಾರಂತೆ. ಯಾವ ಹೆಸರು ಇರ್ಬೋದು ಅದು, ನೀವೇನಾದರೂ ಹೇಳೋಕ್ಕಾಗತ್ತಾ? ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನು ಅವರ ಆಪತ್ರು, ಅವರ ಜೊತೆಯಲ್ಲಿದ್ದವರು ಎಲ್ಲರೂ ಒಂದು ಪ್ರೀತಿಯಿಂದ ಕರೀತಾರೆ, ಯಾವ ಹೆಸರಿನಿಂದ ಅಂತ ನೀವು ಹೇಳೋಕ್ಕಾದರೆ ಖಂಡಿತವಾಗಿ ನಮಗೆ ಸಂದೇಶದ ಮೂಲಕ ತಿಳಿಸ್ಕೊಡಿ. 9409901013 ಇಲ್ಲಿಗೆ ನಿಮ್ಮ ಸಂದೇಶಗಳನ್ನ ರವಾನಿಸಿ. ಆಗಲೇ ನಾವು ಕಳಿಸಿದ್ವಲ್ಲ, ಚನ್ನಪಟ್ಟಣ ಕಿಶೋರ್ ಅವರ ಜನ್ಮಸ್ಥಳ ಅಂತ ಹೇಳ್ತಾ ಇದ್ದಾರೆ ದಾವಣಗೆರೆಯ ಪ್ರಸನ್ನ ಕುಮಾರ್ ಅವರು, ಹಾಗೆ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ. ಹೌದಪ್ಪ, ನಿಮ್ಮ ಸಂದೇಶ ನಮಗೆ ತಲುಪುವಾಗ ಒಂಚೂರು ಮುಂದಕ್ಕೆ ಹೋಯ್ತಷ್ಟೇ, ಖಂಡಿತವಾಗಿ ಸರಿಯಾಗಿ ಕಳಿಸಿದ್ದೀರಾ. ಒಂದು ಕಾಲದಲ್ಲಿ ನಾವೆಲ್ಲರೂ ಪುಸ್ತಕದಲ್ಲಿ ಇಡ್ತಾ ಇದ್ವಿ, ಈಗ ಪ್ರತಿದಿನ ಆಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅನುಷಾ. ನಮಸ್ತೆ, ಶ್ರಾವಣ ಮಾಸದ ಮೊದಲನೇ ದಿನದಲ್ಲಿ ನಿಮ್ಮ ಸೊಗಸಾದ ಕಾರ್ಯಕ್ರಮ, ಉತ್ತಮ ಮಾತುಗಾರಿಕೆ, ಇಂಪಾದ ಸಂಗೀತ ಕೇಳುಗರಿಗೆ ಇನ್ನಷ್ಟು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಹಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸುಹಾಸಿನಿ ಅವರಿಗೆ ಅಂತ ಅನುಪಮ ಅವರು ತೀರ್ಥಹಳ್ಳಿಯಿಂದ ಹೇಳಿದ್ದಾರೆ. ಧನ್ಯವಾದಗಳು ಅನುಪಮ ಅವರೇ, ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದೀರಾ. ಹಾಗೆ ಕನ್ನಡ ಕಾಮನಬಿಲ್ಲಿನ ನೀವು ಪ್ರತಿದಿನ ಕೇಳ್ತೀರಾ ಅಂತ ಗೊತ್ತು, ತುಂಬ ಖುಷಿಯಾಗ್ತಾ ಇದೆ ನಿಮ್ಮ ಸಂದೇಶಕ್ಕಾಗಿ. ಇನ್ನು ಬಹಳಷ್ಟು ಜನ ಆಗಲೇ ಕಾರ್ಯಕ್ರಮವನ್ನು ಕೇಳಿ ಸರಿ ಉತ್ತರಗಳನ್ನು ರವಾನಿಸ್ತಾ ಇದ್ದಾರೆ. ಓಕೆ, ಸ್ವಲ್ಪ ಟೈಮ್ ಕೊಡ್ತೀನಿ ನಿಮಗೂ ಕೂಡ. ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಪ್ರೀತಿಯಿಂದ ಏನಂತ ಕರೀತಾ ಇದ್ರು ಅನ್ನೋದು ನನ್ನ ಪ್ರಶ್ನೆ. ಆಗಸ್ಟ್ ತಿಂಗಳ 15 ನಾಗತಿಹಳ್ಳಿ ಚಂದ್ರಶೇಖರ್ ಅವರದ್ದು ಜನ್ಮದಿನ ಕೂಡ. ನೋಡಿ ಎಂಥ ಒಂದು ಸಂಯೋಗ ಅಂತ. ಚಲನಚಿತ್ರ ಕನ್ನಡ ಚಲನಚಿತ್ರ ರಂಗದ ಅನೇಕ ದಿಗ್ಗಜರು ಈ ದಿನವನ್ನೇ ತಮ್ಮ ಜನ್ಮದಿನ ಆಗಿಸ್ಕೊಂಡಿದ್ದಾರಲ್ಲ, ಅವರೆಲ್ಲ ಒಂದೇ ಕಡೆ ಸೇರಿಬಿಟ್ಟಿದ್ದಾರಲ್ಲ, ಎಂಥ ಸಂಯೋಗ, ಎಂಥ ಸುಯೋಗ ಅಲ್ವಾ. ಬಹುಶಃ ಇದೆಲ್ಲ ಒಬ್ಬರೊಬ್ಬರ ಒಂದು ನಾವು ಏನು ಅವರು ಬೆಳೆದು ಬಂದಂಥ ರೀತಿ, ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಅವರ ಕಾಣಿಕೆ, ಅವರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಗಳು, ಅವರ ಸಾಹಿತ್ಯ ಪ್ರಕಾರಗಳು, ಇವನ್ನೆಲ್ಲ ನಾವು ಮಾತಾಡ್ತಾ ಇದ್ದರೆ ಒಬ್ಬರೊಬ್ಬರಿಗೂ ಒಂದೊಂದು ಕಾರ್ಯಕ್ರಮವನ್ನು ಮೀಸಲಾಗಿಡಬೇಕು. ಆದರೆ ಇವತ್ತು ನಾನು ಎಲ್ಲ ಈ ದಿಗ್ಗಜರುಗಳನ್ನೆಲ್ಲ ಒಂದು ಕಡೆ ಸೇರಿಸ್ತಾ ಇದ್ದೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ವಿಶೇಷನ ಕೋರ್ತಾ ಇದ್ದೀನಿ, ಯಾಕಂದರೆ ಆಗಸ್ಟ್ 15 ನಾನಿರಲ್ಲ ಅವತ್ತು, ಅದಕ್ಕೋಸ್ಕರ. ಹಾಂ ಸ್ನೇಹಿತರೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಂಡ್ಯ ಜಿಲ್ಲೆಯ ನಾಗತಿಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರು 8ನೇ ತರಗತಿಯಲ್ಲೇ ಓದ್ತಾ ಇರುವಾಗಲೇ ಆವರ್ತ ಅನ್ನುವಂಥ ಕಥೆಯನ್ನು ಬರೆದ್ರಂತೆ. ಮಾಸ್ಟರ್ಸ್ ಡಿಗ್ರಿಯನ್ನು ಮೈಸೂರಿನಲ್ಲಿ ಪಡೆದರು, ಬರೇ ಸ್ನಾತಕೋತ್ತರ ಪದವಿ ಪಡೀಲಿಲ್ಲ ಅವರು, ಆ ಪತ್ರವನ್ನು ಪಡೀಲಿಲ್ಲ, ಜೊತೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ 8 ಚಿನ್ನದ ಪದಕಗಳನ್ನು ಗಳಿಸಿದ್ರಂತೆ. ನೋಡಿ ಎಂಥ ಬುದ್ಧಿವಂತರವರು. ಕನ್ನಡ ಪ್ರಾಧ್ಯಾಪಕರಾಗಿ ಕೆಲ ಕಾಲ ಸೇವೆ ಸಲ್ಲಿಸಿದ್ರು. ಕತೆ, ಕಾದಂಬರಿ, ಪ್ರವಾಸ ಕಥನ ಹಾಗೂ ಅಂಕಣ ಬರವಣಿಗೆಯ ಮೂಲಕ ಸಾಹಿತ್ಯ ಸೇವೆ ಸಲ್ಲಿಸಿದ್ರು.

ಸಲ್ಲಿಸಿದ್ದಾರೆ, ಸಲ್ಲಿಸ್ತಾನೆ ಇದ್ದಾರೆ. ಕಾಡಿನ ಬೆಂಕಿ ಚಿತ್ರಕ್ಕೆ ಸಂಭಾಷಣೆ ಬರೆಯೋದ್ರ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅವರ ನಿರ್ದೇಶನದ ಕೊಟ್ರೇಶಿ ಕನಸು, ಅಮೆರಿಕ ಅಮೆರಿಕ ಮತ್ತು ಹೂಮಳೆ ಚಿತ್ರಗಳಿಗೆ ಅತ್ಯುತ್ತಮ ಚಿತ್ರ ಅನ್ನುವಂಥ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಬಂತು. ಅಮೃತಧಾರೆ, ಮಾತಾಡು ಮಾತಾಡು ಮಲ್ಲಿಗೆ ಚಿತ್ರಗಳಿಗೆ ತೃತೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಬಂತು. ಅತ್ಯುತ್ತಮ ಕಥಾಲೇಖಕ ಪ್ರಶಸ್ತಿ ಸಂಕ್ರಾಂತಿ, ಉಂಡು ಹೋದ ಕೊಂಡು ಹೋದ ಚಿತ್ರಕ್ಕೆ ಹಾಗೂ ಅಮೆರಿಕ ಅಮೆರಿಕ ಚಿತ್ರಗಳಿಗೆ ಬಂದಿದೆ. ಇನ್ನು ಇವರು ಅತ್ಯುತ್ತಮ ಗೀತ ರಚನೆಕಾರರು ಹೌದು. ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆಗಳಿಗೆ ಅತ್ಯುತ್ತಮ ಗೀತ ರಚನೆಗೋಸ್ಕರ ಪ್ರಶಸ್ತಿ ದೊರಕಿದರೆ, ನನ್ನ ಪ್ರೀತಿಯ ಹುಡುಗಿ ಹಾಗೂ ಪ್ಯಾರಿಸ್ ಪ್ರಣಯ ಚಿತ್ರಗಳ ನಿರ್ದೇಶನಕ್ಕಾಗಿ ಫಿಲ್ಮ್ಫೇರ್ ಪ್ರಶಸ್ತಿಗಳು ಕೂಡ ಬಂತು. ಇವರಿಗೆ ಬಂದಂಥ ಪ್ರಶಸ್ತಿಗಳ ಪಟ್ಟಿ ನೋಡ್ತಾ ಇದ್ದರೆ ಖಂಡಿತ ಈ ಟೈಮ್ ಸಾಕಾಗೋದೇ ಇಲ್ಲ, ಇನ್ನೊಂದು ಸ್ಪೆಷಲ್ ಒಂದು ಕಾರ್ಯಕ್ರಮವನ್ನೇ ಮಾಡಬೇಕಾಗತ್ತೆ. 2016 ಕರ್ನಾಟಕ ಸರ್ಕಾರ ಇವರಿಗೆ ಪ್ರತಿಷ್ಠಿತ ಪುಟ್ಟಣ್ಣ ಕಣಗಾಲ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿತು. ಕಳೆದ ಒಂದು ದಶಕದಿಂದ ಬೆಂಗಳೂರಿನ ತಮ್ಮ 10th ಸಿನಿಮಾ ಶಾಲೆಯ ಮುಖಾಂತರ ಹಲವಾರು ಹೊಸ ಪ್ರತಿಭೆಗಳಿಗೆ ಚಲನಚಿತ್ರ, ಕಿರುತೆರೆಯ ಅಭಿನಯ, ತಂತ್ರಜ್ಞಾನ ತರಬೇತಿಯನ್ನು ನೀಡ್ತಾ ಇದ್ದಾರೆ ನಾಗತಿಹಳ್ಳಿಯವರು. ಇವರ ಸಾಹಿತ್ಯದ ಬಗ್ಗೆ, ಚಲನಚಿತ್ರಗಳ ಬಗ್ಗೆ ಬಹುಶಃ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ವಿವರವಾಗಿ ತಿಳಿಸ್ತೀನಿ. ಇವರ ಅನೇಕ ಗೀತೆಗಳನ್ನ ನಿಮಗೂ ಕೇಳಿಸ್ಬೇಕು ಅನ್ನೋ ಆಸೆ ನನಗಿದೆ. ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಂದ ಇನ್ನೂ ಹೆಚ್ಚಿನ ಸಾಹಿತ್ಯ ಸೇವೆ ನಡೀಲಿ, ತಾಯಿ ಸರಸ್ವತಿಯ ಸಂಪೂರ್ಣ ಅನುಗ್ರಹ ಅವರ ಮೇಲಿರಲಿ ಅಂತ ಹಾರೈಸ್ತಾ ಅವರಿಗೂ ಮುಂಚಿತವಾಗಿಯೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಮೂಲಕ ರವಾನಿಸ್ತಾ ಇದ್ದೀನಿ ಸ್ನೇಹಿತರೆ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮನದಾಗಸಕ್ಕೆ ಲಗ್ಗೆ ಇಟ್ಟು
5: ಮನಗೆದ್ದ ದನಿಗಳು
4: ಮತ್ತೊಮ್ಮೆ ಮಗದೊಮ್ಮೆ
5: ಮನ ಕದಿಯೋ ಕ್ಷಣಗಳು
4: ಮರೆಯದೆ ಕೇಳಿ
5: ನವಿಲುಗರಿ ಪ್ರತಿದಿನ 12:05-10:10
4: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ.

ಆತ್ಮೀಯರೇ ಕೇಳ್ತಾ ಇದ್ರೆ ನವಿಲುಗರಿ ಕಾರ್ಯಕ್ರಮ 12:47:25 ಸರಿಯಾಗಿ 1 ಗಂಟೆಗೆ ಹರ್ಷಿತಾ ಅವ್ರು ನಡೆಸ್ಕೊಡುವಂತಹ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇರುತ್ತೆ. ಹೊಸ ಹೊಸ ರೆಸಿಪಿಗಳಿದ್ರೆ ನೀವು ಖಂಡಿತ ನಮ್ಮ ಜೊತೆಲಿ ಶೇರ್ ಮಾಡ್ಬೋದು. ಕರೆ ಮಾಡಬೇಕು, ಸಂಖ್ಯೆ ನಿಮ್ಗೆ ಗೊತ್ತೇ ಇದೆ ಅನ್ಕೋತೀನಿ. 0802028121206. ಹೊಸ ಹೊಸ ರೆಸಿಪಿಗಳನ್ನು ನಮಗೂ ಕೇಳಿಸಿ. ಬಾಯಲ್ಲಿ ನೀರಿರಿಸುವಂಥ ಹೊತ್ತು ಇದು, ಊಟ ಮಾಡೋ ಹೊತ್ತಿನಲ್ಲಿ ನೀವು ಹೊಸ ರೆಸಿಪಿ ಹೇಳಿದ್ರೆ ಖಂಡಿತವಾಗ್ಲೂ ಹರ್ಷಿತಾ ಅವರು ಅದನ್ನು ಪ್ರಸಾರ ಮಾಡ್ತಾರೆ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು, ನಿನ್ನ ಕಣ್ಣ ಕನ್ನಡಿಯಲ್ಲಿ ಸ್ವಯಂವರ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. 1967 ತೆರೆ ಕಂಡಂಥ ಲವ್ ಇನ್ ಬೆಂಗಳೂರು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಪದಾರ್ಪಣೆ ಮಾಡಿ ಸುಮಾರು 50 ವರ್ಷಗಳ ಕಾಲ ಕನ್ನಡದ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಗೂ 50ಕ್ಕೂ ಹೆಚ್ಚು ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿ ಜನಮನ ಗೆದ್ದಂತಹ ನಮ್ಮ ಹೆಮ್ಮೆಯ ಕನ್ನಡದ ಪುತ್ರಿ ಶ್ರೀಮತಿ ಭಾರತಿ, ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಕೂಡ 15 ಜನಿಸಿದ್ರು. ಅವ್ರಿಗೂ ಕೂಡ ನಾವು ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಮುಂಚಿತವಾಗಿ. ಮೋಹಕ ತಾರೆ ಭಾರತಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಾಯಕಿಯಾಗಿ ಅಭಿನಯಿಸಿದ್ದು ಸುಮಾರು 26 ಕನ್ನಡ ಚಿತ್ರಗಳಲ್ಲಿ. ಇದರಲ್ಲಿ ಜನಪ್ರಿಯತೆ ಗಳಿಸಿದ್ದವೇ ಹೆಚ್ಚು ಅಲ್ವಾ? ನೀವು ನೋಡಿರ್ತೀರಾ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಜೋಡಿ ಅಂದರೆ ಅಷ್ಟು ಸೂಪರ್ ಹಿಟ್ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಮಲ್ಟಿ ಅಂದರೆ ಏನಂತಾರೆ ಏಕ ದ್ವಿಪಾತ್ರಗಳಲ್ಲಿ ತ್ರಿಪಾತ್ರಗಳಲ್ಲಿ ಅಭಿನಯಿಸಿದ್ದಾಗಲೂ ಕೂಡ ಅವರ ನಾಯಕಿಯಾಗಿ ಭಾರತೀಯವರೇ ಇದ್ದರು. ಸುಮಾರು 6 ಚಿತ್ರಗಳಲ್ಲಿ ಆ ಥರದಲ್ಲಿ ಅವರು ಅಭಿನಯಿಸಿದ್ದಾರೆ. ಭಾರತೀಯವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು. ಯಾವ ಸಿನಿಮಾಕ್ಕೆ ಈ ಚಿತ್ರ ಬಂತು, ಯಾವ ಪಾತ್ರಕ್ಕೆ ಅಂತ ತಿಳಿಸ್ಬೋದಾ ನೀವು? ಕರ್ನಾಟಕ ರಾಜ್ಯ ಕೊಡಮಾಡಿದಂಥ ಅತ್ಯುತ್ತಮ ನಟಿ ಪ್ರಶಸ್ತಿ ಭಾರತೀಯವರಿಗೆ ಸಿಕ್ತು. ಯಾವ ಚಿತ್ರಕ್ಕೆ, ಯಾವ ಪಾತ್ರಕ್ಕೆ, ಯಾವ ಚಿತ್ರದ ಪಾತ್ರಕ್ಕೆ ಅಂತ ನನಗೆ ತಿಳಿಸಿ. ಬೇಗ ಬೇಗ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. 9480910013 9489901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ಭಾರತೀಯವರ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೆ, ಅದಕ್ಕೂ ಮುಂಚೆನೆ ನಾಗತಿಹಳ್ಳಿ ಅವರಿಗೆ ಏನಂತ ಪ್ರೀತಿಯಿಂದ ಕರೀತಾರೆ ಚಂದ್ರಶೇಖರ್ ಅವರನ್ನ ಅಂತ ಕೇಳಿದ್ದೆ. ಸರಿ ಉತ್ತರಗಳನ್ನ ಕಳಿಸಿದ್ದಾರೆ ಹರ್ಷಿತಾ ಮತ್ತೆ ಮಂಜುನಾಥ್ ಅವ್ರ ಲಗ್ಗೆರೆಯಿಂದ. ಹಾಗೆ ನಿಮ್ಮ ಹೆಸರೇ ಬರಲಿಲ್ಲ, ಶ್ರೀಧರ್ ಅನ್ಕೋತೀನಿ. ಓಕೆ, ಶ್ರೀಧರ್ ಅವರು ಕೂಡ ಸರಿ ಉತ್ತರವನ್ನು ಕಳಿಸಿದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಚ್ಚಿದಾನಂದ ಮೂರ್ತಿ ಸರಿ ಉತ್ತರವನ್ನು ಕಳಿಸಿದ್ದೀರಾ. ಅನುಷಾ ಅವರು ಕಳಿಸಿದ್ದಾರೆ ಸರಿ ಉತ್ತರವನ್ನು. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು ಕಳಿಸಿದ್ದಾರೆ ಸರಿ ಉತ್ತರ. ಹಾಗೆ ಶಾಂತಾಚಾರ್ ಬಡಿಗೇರ್ ಅವರು ಕೊಕ್ಕನೂರಿನಿಂದ ಹರಿಹರ ತಾಲೂಕಿನಿಂದ ಸರಿಯಾಗಿ ಉತ್ತರವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಇವರು ಕೂಡ ತಮ್ಮ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ HCಯಿಂದ ರಕ್ಷಿತಾ ಅವರು HCಯವರು ಕಳಿಸಿದ್ದಾರೆ ಸರಿ ಉತ್ತರ. ಇನ್ನು

ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಸ್ನೇಹಿತರು ಮೇಷ್ಟ್ರು ಅಂತ ಕರೀತಾ ಇದ್ರು. ಒಳ್ಳೊಳ್ಳೆ ಮಾಹಿತಿಯನ್ನು ಇವತ್ತು ತಿಳಿಸ್ತಾ ಇದ್ದೀರಾ. ಆಗಸ್ಟ್ 14-15 ಎಲ್ಲ ಜನಿಸಿದವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸುವಂತ ಒಂದು ಒಳ್ಳೆಯ ಅವಕಾಶ ಇದು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಹಾಡುಗಳು ತುಂಬ ಚೆನ್ನಾಗಿದೆ, ಮುಂದಿನ ಗೀತೆ ನಮಗಾಗಿ ಡೆಡಿಕೇಟ್ ಮಾಡಿ ಅಂತ. ಖಂಡಿತವಾಗಿ ಬರ್ತಾ ಇರುವಂಥ ಎಲ್ಲ ಗೀತೆಗಳು ನಿಮಗೋಸ್ಕರನೇ ಸ್ನೇಹಿತರೆ. ಆತ್ಮೀಯ ನಿರೂಪಕರಿಗೆ ವಿಜಯಪುರದಿಂದ ಅನಂತ ಟಿಕಾರೆಯವರು ಮಾಡುವಂಥ ನಮಸ್ಕಾರ. ನವಿಲುಗರಿ ಕಾರ್ಯಕ್ರಮದಲ್ಲಿ ಒಳ್ಳೆಯ ಹಾಡು, ಒಳ್ಳೆಯ ವಿಷಯ, ಒಳ್ಳೆಯ ನಿರೂಪಣೆ, ಮನರಂಜನೆ, ತುಂಬ ಖುಷಿಯಾಯಿತು. ಧನ್ಯವಾದ ನಿಲಯಕ್ಕೆ ಮತ್ತು ನಿಮಗೆ ಅಂತ ಇದ್ದಾರೆ. ಆರತಿ ಭಾರತಿ, ರಾಘವೇಂದ್ರ ರಾಜ್ಕುಮಾರ್, ನಾಗತಿಹಳ್ಳಿ ಇವರೆಲ್ಲರೂ ಇವತ್ತೇ ಆಗಸ್ಟ್ 15ಕ್ಕೆ ಹುಟ್ಟುಬಿಟ್ಟಿದ್ದಾರಾ. ಓ, ಅವರೆಲ್ಲರಿಗೂ ನಾವು ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೀವಿ ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಇನ್ನೂ ಟೈಪ್ ಮಾಡ್ತಾ ಇದ್ದೀರಾ, ಬೇಗ ಬರಲಿ ನಿಮ್ಮ ಉತ್ತರಗಳು. ಇನ್ನು ನಟಿ ಭಾರತಿ ಅವರಿಗೆ ಯಾವ ಚಿತ್ರಕ್ಕೆ ಬಂತು ಪ್ರಶಸ್ತಿ ಅಂತ ನಾನು ಕೇಳಿದ್ದೆ. ಸರಿ ಉತ್ತರಗಳನ್ನ ಕಳಿಸ್ಕೊಡಿ, ಚಿತ್ರದ ಯಾವ ಪಾತ್ರಕ್ಕೆ ಅಂತ ಕೇಳಿದ್ದೀನಿ. ಸರಿ ಉತ್ತರನ ನಾನು ಕಾಯ್ತಾ ಇದ್ದೀನಿ. 9480903

0: ನಾಗರಾಜ ರೆಡ್ಡಿ ರಾಮತೀರ್ಥದಿಂದ ನವೋದಯ ನಾಗರಾಜ್ ಅವರು ಕಳಿಸಿದ್ದಾರೆ. ಹಾಗೆ ಖಂಡಿತ ನಿಮ್ಮ ಉತ್ತರಗಳೆಲ್ಲ ಸರಿಯಾಗಿದೆ. ಸ್ವಲ್ಪ ಕೆಲವರು ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ. ಓಕೆ, ಇನ್ನು ಹುಡುಕ್ತಾ ಇರಬೇಡಿ, ಯಾಕಂದರೆ ಸಮಯ ಮುಗಿತಾ ಇದೆ. ಚಿಕ್ಕಮಗಳೂರಿನಿಂದ ಜಯಪುಟ್ಟಸ್ವಾಮಿ ಅವರು ಕೂಡ ಕಳಿಸಿದ್ದಾರೆ, ಒಳ್ಳೊಳ್ಳೆಯ ಹಾಡುಗಳು ಭಾಳ ಖುಷಿ ಕೊಡ್ತಾ ಇದೆ ಅಂತ. ಇನ್ನು ಸರಿ ಉತ್ತರ ಏನಪ್ಪ ಅಂದರೆ ಕೃಷ್ಣದೇವರಾಯ, ಶ್ರೀಕೃಷ್ಣದೇವರಾಯ ಚಿತ್ರದಲ್ಲಿನ ಚೆನ್ನಾಂಬಿಕೆ ಪಾತ್ರವನ್ನು ಅಭಿನಯಿಸಿದ್ರು ಭಾರತೀಯವರು, ಅದಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದೊರೆತಿತ್ತು. ಸರಿ ಉತ್ತರವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ವಸ್ತಿಕ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ, ಬಹಳ ಸುಂದರವಾದ ಗೀತೆ, ಜಿ ಜಿ ಕ್ಯಾ ಜಿ ಕಣ್ಣ ನೋಟ ಸೂಜಿ. ಚಿರಂಜೀವಿ ಸುಧಾಕರ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಂತಹ, ಪಾದಾರ್ಪಣೆ ಮಾಡಿದಂಥ ರಾಘವೇಂದ್ರ ರಾಜ್ಕುಮಾರ್, ರಾಘಣ್ಣ ಅಂತ ಕರಿತೀವಿ ಅವರನ್ನು, ಅವರು ಜನಿಸಿದ್ದು ಕೂಡ ಆಗಸ್ಟ್ 15ರಂದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸುಪುತ್ರರಾಗಿ ಜನಿಸಿದಂಥ ರಾಘಣ್ಣ ಅವರು ಬಹಳ ಖ್ಯಾತಿ ಗಳಿಸಿದ್ದು ನಂಜುಂಡಿ ಕಲ್ಯಾಣ ಚಿತ್ರದಲ್ಲಿ. ಗಜಪತಿ ಗರ್ವಭಂಗ, ಅನುಕೂಲಕ್ಕೊಬ್ಬ ಗಂಡ, ಗೆಲುವಿನ ಸರದಾರ, ಉಪೇಂದ್ರ ನಿರ್ದೇಶನದ ಸ್ವಸ್ತಿಕ್, ಪಕ್ಕದ ಮನೆ ಹುಡುಗಿ, ಹೀಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಜನಮನ ಸೂರೆಗೊಂಡವರು, ಯಶಸ್ಸು ಪಡೆದವರು. 1919ರಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿ ಅಮ್ಮನ ಮನೆ ಅನ್ನುವಂಥ ಚಿತ್ರದಲ್ಲಿ ಅವರು ನಟಿಸಿದ್ರು. ಈ ಚಿತ್ರದ ಬಗ್ಗೆ ಸಿಂಗಾಪುರದ ಪ್ರಧಾನಿಯವರು ಕೇಳ್ಪಟ್ಟು, ಈ ಅಮ್ಮನ ಮನೆ ಚಿತ್ರದ ಬಗ್ಗೆ ಕೇಳ್ಪಟ್ಟು ಅವರು ಕೂಡ ಈ ಚಿತ್ರವನ್ನು ವೀಕ್ಷಿಸಿದ್ದು ಬಹಳ ವಿಶೇಷವಾದಂಥ ಸಂಗತಿ.
1: ಅಪ್ಪ ಇವತ್ತು

ಮೋಹಕ ತಾರೆ ಭಾರತಿ ವಿಷ್ಣುವರ್ಧನ್ ಅವರಿಗೆ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು ಅಂತ ಕೇಳಿದೆ, ಚಿತ್ರದ ಪಾತ್ರ ಯಾವುದು ಅಂತ ಕೇಳಿದ್ದೆ. ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರೆ ಆಗಲೇ ಪಟಪಟ ಅಂತ ಟೈಪ್ ಮಾಡಿಬಿಟ್ಟಿದ್ರೆ. ತುಂಬ ಧನ್ಯವಾದಗಳು. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ರಕ್ಷಿತಾ ಚಿತ್ರದುರ್ಗದಿಂದ, ಶಾಂತಾ ಬಡಿಗೇರ್ ಕೊಕ್ಕನೂರು ದಿಂದ, ಹಾಗೆ ಸಂ ಲತಾ ದಿನೇಶ್ ಅವ್ರು ಕಳಿಸಿದ್ದಾರೆ.

ಸ್ನೇಹಿತರೆ, ಆಗಸ್ಟ್ 13, 14, 15 ಜನಿಸಿದಂಥ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಪರೂಪದ ಕೊಡುಗೆಗಳನ್ನು ಕೊಟ್ಟಂತಹ ಹಲವಾರು ಖ್ಯಾತ ನಟರು ನಿರ್ದೇಶಕರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ಒಂಥರ ಅಪರೂಪವಾದಂಥ ಕಾರ್ಯಕ್ರಮ, ವಿಶೇಷವಾದಂಥ ಪರಿಕಲ್ಪನೆ, ಕಾನ್ಸೆಪ್ಟ್ ನಿಮ್ಮದು. ಅಭಿನಂದನೆಗಳು ಗೌರಿ ಮೇಡಮ್ ಅಂತ ನವೋದಯ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಚಲನಚಿತ್ರರಂಗ ಕಂಡಂತಹ ಇನ್ನೊಬ್ಬ ಅಪ್ರತಿಮ ನಟ ಅರ್ಜುನ್ ಸರ್ಜಾ ಅವರು ಕೂಡ ಆಗಸ್ಟ್ 15 ಜನಿಸಿದ್ದಾರೆ. ಬಹುಶಃ ಸಮಯ ಅಭಾವ ಅನ್ಕೋತೀನಿ. ಚಲನಚಿತ್ರರಂಗದ ನಂಟಿನ ಬೇರುಗಳನ್ನು ಕನ್ನಡದಲ್ಲಿ ಸ್ಥಾಪಿಸಿ ತಮಿಳು ಚಿತ್ರರಂಗದಲ್ಲಿ ಚಿಗುರೊಡೆದು ಅಲ್ಲಿಯೇ ಆಲ್ದ ಮರದಂತೆ ಬೆಳೆದು ಕನ್ನಡಕ್ಕೆ ಹೆಮ್ಮೆ ತಂದಂಥ ನಟ ಅರ್ಜುನ್ ಸರ್ಜಾ ಅವರು ನಟಿಸಿದಂಥ ಶ್ರೀ ಮಂಜುನಾಥ ಚಿತ್ರದ ಒಂದು ಅಪೂರ್ವವಾದಂಥ ಗೀತೆಯನ್ನು ನಿಮ್ಮ ಮುಂದೆ ಇಡ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನವಿಲುಗರಿ ಕಾರ್ಯಕ್ರಮ ಕೇಳಿ ಸಂದೇಶಗಳನ್ನ ಕಳಿಸಿ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಗುರುವಾರ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ, ನೀವು ಕಾಯ್ತಾ ಇರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು, FM ರೇನ್ಬೋ.

ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲಿ ಯಸ್ ಮ್ಯಾಜಿಕಲಿ ಯಸ್ ಎಸ್. ಸಮಯ ಆಗಿದೆ 1:51 ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ಯಾರು ಬೇಕಾದರೂ ಕಾಲ್ ಮಾಡಬಹುದು, ನಿಮ್ಮ ರೆಸಿಪಿಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9408091013. ಯಾರೆಲ್ಲ ಕೇಳ್ತಾ ಇದ್ದೀರಾ ಕರೆ ಮಾಡುವಂತಹ ಆಸಕ್ತಿ ಯಾರಿಗಿದೆ, ಖಂಡಿತವಾಗ್ಲೂ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ. ಸೊ ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇರ್ತೀರಾ, ರೆಸಿಪಿ ಹೇಳಿದ್ರೆ ಟ್ರೈ ಮಾಡೇ ಮಾಡ್ತೀವಿ, ಖಂಡಿತವಾಗ್ಲೂ ಯಾವ್ದಾದ್ರು ಹೊಸ ರೆಸಿಪಿ ಹೇಳಿ ಅಂತ. ಸೊ ಹೊಸದು ಅನ್ನೋದಕ್ಕಿಂತ ಈ ಓಲ್ಡ್ ಈಸ್ ಗೋಲ್ಡ್ ಅನ್ನೋದ್ರಲ್ಲಿ ನನಗೆ ನಂಬಿಕೆ ಜಾಸ್ತಿ. ಹೌದು, ಯಾಕಂತ ಹೇಳಿದ್ರೆ ಹಳೆಯ ಕಾಲದ ಅಡುಗೆಗಳು ಏನಿತ್ತು ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಾಗಿತ್ತು, ಹೆಲ್ದಿ ಆಗಿತ್ತು, ಹಾಗೇನೆ ಟೇಸ್ಟಿಯಾಗಿ ಕೂಡ ಇರ್ತಾ ಇತ್ತು. ಇವತ್ತು ಬಗೆ ಬಗೆಯ ಪಿಜ್ಜಾ ಬರ್ಗರ್ ಹೀಗೆ ನಾನಾ ಚಾಟ್ಸ್ಗಳಿರ್ಬೋದು ಅದು ಇದು ಎಲ್ಲ ತಿಂತೀವಿ ಬಾಯಿ ರುಚಿಗೋಸ್ಕರ. ಆದರೆ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ತಾನೆ ಇರುತ್ತೆ, ಅದರಲ್ಲೂ ಮಕ್ಕಳು ವಿಷಯಕ್ಕೆ ಅಂತ ಬಂದಾಗ ಖಂಡಿತವಾಗ್ಲೂ ಇವೆಲ್ಲ ನಿಜವಾಗ್ಲೂ ಜಂಕ್ ಫುಡ್ ತಿನ್ನಿಸೋದು ಒಳ್ಳೇದಲ್ವೇ ಅಲ್ಲ ಅನ್ನೋಂಥದ್ದು ನನ್ನ ಅನಿಸಿಕೆ. ಸೊ ಹಾಗೆಯೇ ಇವತ್ತಿನ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ಫಿಲ್ಟರ್ ಕಾಫಿ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಊಟದ ಟೈಮಲ್ಲಿ ಯಾಕಪ್ಪ ನೀವು ಕಾಫಿ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಹೌದು, ನಮ್ಮ ಫಿಲ್ಟರ್ ಕಾಫಿಗೆ ಅದರದ್ದೇ ಆದಂಥ ಹಿಸ್ಟ್ರಿ ಇದೆ. ಸೊ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಚಿಕ್ಕಮಗಳೂರು ಕಾಫಿ ಇರ್ಬೋದು, ಹಾಗೆಯೇ ಕೊಡಗಿನ ಕಾಫಿ ಇರ್ಬೋದು, ಅಲ್ಲೆಲ್ಲ ಕೂಡ ಕಾಫಿ ಯೂಶ್ವಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಫಿ ತುಂಬಾ ಫೇಮಸ್ಸು. ಸೊ ಈ ಕಾಫಿಯನ್ನು ಕುಡಿಯೋದಕ್ಕೆ ಎಷ್ಟೋ ಜನ ಕಾಫಿಗೋಸ್ಕರ ಅಂತಲೇ ಟ್ರಾವೆಲ್ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಳು. ಸೊ ಹೀಗೆ ಒಂದ್ಸಲ ಕಾಫಿ ಕುಡಿಯೋಣ ಅಂತ ಸ್ವಲ್ಪ ದೂರ ಹೋಗಿ ಬರೋದು ಕೂಡ ಉಂಟು. ನಮ್ಮ ಹತ್ರನೇ ಯಾವ್ಯಾವ ಪ್ಲೇಸ್ ಇರುತ್ತೆ ಅಲ್ಲಿ ಕಾಫಿ ಕುಡಿಯೋಕ್ಕೆ ಅಂತಲೇ ಹೋಗ್ತೀವಿ, ನೇಚರ್ನ ಎಂಜಾಯ್ ಮಾಡೋಕ್ಕೆ ಅಂತಲೇ ಹೋಗಿರ್ತೀವಿ. ಸೊ ಹಾಗಾದರೆ ಫಿಲ್ಟರ್ ಕಾಫಿ ಕುಡಿಯೋದ್ರಲ್ಲಿ ಏನೋ ಒಂಥರ ಮಜಾ ಇದೆ. ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿರುತ್ತೆ, ಅದೇನು ದೊಡ್ಡ ವಿಷಯನ ಏನಿಲ್ಲ. ಒಂದು ಫಿಲ್ಟರ್ ತೊಗೊಳ್ಳೋದು, ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಹಾಕ್ಬಿಡೋದು, ಬಿಸಿನೀರು ಹಾಕೋದು, ಸೊ ಡಿಕಾಕ್ಷನ್ ರೆಡಿ ಇರುತ್ತೆ, ಹಾಲು ಕಾಯಿಸಿ ಸಕ್ಕರೆ ಹಾಕಿ ಅದನ್ನು ನೀಟಾಗಿ ಮಿಶ್ರಣ ಮಾಡಿಬಿಟ್ರೆ ಕಾಫಿಗೆ, ಸಾರಿ ಆ ಡಿಕಾಕ್ಷನ್ಗೆ, ಅದೇ ಫಿಲ್ಟರ್ ಕಾಫಿಯಾಗಿ ರೆಡಿ ಆಗಿಬಿಡುತ್ತೆ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಆದರೆ ಆ ಫಿಲ್ಟರ್ ಕಾಫಿ ಮಾಡೋರ ಕೈ ಗುಣ ಕೂಡ ಚೆನ್ನಾಗಿರ್ಬೇಕಲ್ವಾ, ಹಾಗಾದರೆ ಏನು ನಮ್ಮ ಕೈ ಗುಣ ಚೆನ್ನಾಗಿಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಪ್ರತಿಯೊಬ್ಬರೂ ಮನೆಯಲ್ಲೂ ಕೂಡ ಅವರಮ್ಮ ಮಾಡೋ ಅಡುಗೆನೇ ದಿ ಬೆಸ್ಟ್ ಅಡುಗೆ, ದಿ ಬೆಸ್ಟ್ ಕಾಫಿ ಅಂತ ಹೇಳ್ಬೋದು. ಸೊ ಫಿಲ್ಟರ್ ಕಾಫಿ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಡಿಕಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಕಾಫಿ ಪೌಡರ್ ಹಾಕ್ತಿರಲ್ಲ, ಆವಾಗ ಸ್ವಲ್ಪ ಸಕ್ಕರೆಯನ್ನು ಬೆರೆಸ್ಕೊಳ್ಳಿ. ಸೊ ಆ ಡಿಕಾಕ್ಷನ್ ರೆಡಿ ಮಾಡೋದಕ್ಕೆ ಸಕ್ಕರೆಯನ್ನು ಬೆರೆಸಿ ಇಟ್ಟಾಗ ಅದರ ರುಚಿ ಹೆಚ್ಚಾಗುತ್ತೆ. ಅದರ ಜೊತೆಗೆ ಒಂದೇ ಒಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಸೀಕ್ರೆಟ್ ರೆಸಿಪಿ ಕಣ್ರಿ, ಯಾರಿಗೂ ಹೇಳಿಬಿಡಿ. ಏನು ಅಂತ ಹೇಳಿದ್ರೆ, ಆ ಫಿಲ್ಟರ್ ಕಾಫಿಗೆ ಒಂದೇ ಒಂದು ಚೂರೇ ಚೂರು ಉಪ್ಪನ್ನು ಹಾಕಿದ್ರೆ, ಉಪ್ಪು ಉಪ್ಪು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ, ಉಪ್ಪು ಹಾಕಿದ್ರೆ. ಏನು ಮೇಡಮ್ ಈ ಥರ ಎಲ್ಲ ಐಡಿಯಾ ಕೊಡ್ತಿದ್ದೀರಾ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ, ಖಂಡಿತವಾಗ್ಲೂ ಇದು ಸತ್ಯ. ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ. ಹಾಲು ಒಡೆದೋಗಲ್ವಾ ಅನ್ನೋ ಪ್ರಶ್ನೆನೂ ಕೂಡ ನಿಮ್ಮ ತಲೆಯಲ್ಲಿ ಬೋರ್ತಿರಬಹುದು. ಖಂಡಿತವಾಗ್ಲೂ ಏನೂ ಆಗೋಲ್ಲ, ಡಿಕಾಕ್ಷನ್ ಮಾಡ್ಬೇಕಾರೆ ಜಾಸ್ತಿ ಹಾಕಬಾರ್ದು, ಚಿಟಿಕೆ ಅಂತಾರಲ್ಲ, ಸೊ ಅಷ್ಟೇ ಅಷ್ಟು ಉಪ್ಪನ್ನು ಸೇರಿಸ್ಬೇಕು. ಸೊ ಈ ಗುಟ್ಟು ನಿಮ್ಮಲ್ಲೇ ಇರಲಿ ಅಂತ ಹೇಳ್ತಾ, ನೀವು ಫಿಲ್ಟರ್ ಕಾಫಿ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನನ್ನ ನೆನೆಸ್ಕೊಳ್ಳಿ, ಸಮಯ ಆದಾಗ ನನ್ನನ್ನು ಕೂಡ ಕಾಫಿಗೆ ಕರೀರಿ ಅಂತ ಹೇಳ್ತಾ. ಈ ಫಿಲ್ಟರ್ ಕಾಫಿ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸ್ಬೋದು. ಲಂಚ್ ಟೈಮಲ್ಲಿ ನೀವು ಕಾಫಿ ಬಗ್ಗೆ ಹೇಳಿ ನಮಗಂತೂ ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಟ್ರಿ, ಬಾಯಲ್ಲಿ ನಿಜವಾಗ್ಲೂ ನೀರು ಬರ್ತಾ ಇದೆ, ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಹರೀಶ್ ಅವರು. ಹಾಗೆಯೇ ಕಾಫಿಗೆ ಸಮಯ ಇಲ್ಲ, ಊಟ ಮಾಡಬೇಕು ಈಗ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಂಜುಳಾ ಮುನಿಯಪ್ಪ ಅವರು ಪಂತರಪಾಳ್ಯ ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮಗೂ ಕೂಡ ಧನ್ಯವಾದಗಳು. ಶಾಂತಾಚಾರ್ಯ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇವತ್ತಿನ ಫಿಲ್ಟರ್ ಕಾಫಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತೆ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಸಿಗ್ತಾ ಇರ್ತೀನಿ. ಹಾಗೆಯೇ ಈ ಫಿಲ್ಟರ್ ಕಾಫಿ ಬಗ್ಗೆ ಹೇಳ್ತಾ ಇದ್ದೆ, 16ನೇ ಶತಮಾನದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸೂಫಿ ಸಂತ ಬಾಬಾ ಬುಡನ್ ಅವರು ಮೆಕ್ಕಾ ಯಾತ್ರೆಯಲ್ಲಿದ್ದಾಗ ಈ ಕಾಫಿಯ ಅದ್ಭುತಗಳನ್ನು ಕಂಡಿಡಿದ್ರಂತೆ. ಇವರೇ ಭಾರತಕ್ಕೆ ಈ ಕಾಫಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಂತ ಹೇಳ್ತಾ, ಇವತ್ತಿನ
ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಒಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ವಾರ್ತೆಗಳ ವಿವರ: ಲೋಕಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಕಳೆದ ತಿಂಗಳು 20 ಪ್ರಾರಂಭವಾದ ಮಳೆಗಾಲದ ಅಧಿವೇಶನವು 25 ದಿನಗಳಲ್ಲಿ

0: 19 ಕಲಾಪಗಳೊಂದಿಗೆ ಇಂದು ಮುಕ್ತಾಯಗೊಂಡಿತು. ವ್ಯಾಪಕ ಶ್ರೇಣಿಯ ಶಾಸಕಾಂಗ ಮತ್ತು ರಾಷ್ಟೀಯ ವಿಷಯಗಳ ಕುರಿತ ಚರ್ಚೆಗಳಿಗೆ ಸದನ ಸಾಕ್ಷಿಯಾಯಿತು. ಸಾರ್ವಜನಿಕ ಪರೀಕ್ಷೆಗಳು, ಅನ್ಯಾಯದ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026, ತೆರಿಗೆ ಮತ್ತು ಇತರ ಕಾನೂನುಗಳು ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಮತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸೇರಿದಂತೆ ಹಲವಾರು ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ನೀಟ್ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸ್ ಕ್ರಮ ಮತ್ತು ಅಯೋಧ್ಯೆ ರಾಮಮಂದಿರ ಕಾಣಿಕೆಯಲ್ಲಿ ನಡೆದ ಅವ್ಯವಹಾರಗಳ ವಿಷಯದ ಕುರಿತ ಚರ್ಚೆಗಳು ಅಧಿವೇಶನವನ್ನು ಪದೇ ಪದೇ ಅಡ್ಡಿಪಡಿಸಿತು. ಸಂಸತ್ತು 2026 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿದ್ದು, ಇಂದು ರಾಜ್ಯಸಭೆಯು ಅದನ್ನು ಅನುಮೋದಿಸಿದೆ. ಭಾರತ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಬೆಳಿಗ್ಗೆ 11 ಗಂಟೆಗೆ ಸದನವು ಸಭೆ ಸೇರಿದಾಗ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು 1957 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಭಾರತದ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಎಂಎಂಡಿಆರ್ ಕಾಯ್ದೆಯಡಿಯಲ್ಲಿ ನಿಗದಿಪಡಿಸಲಾದ ನಿಯತಾಂಕಗಳಿಗೆ ಅನುಗುಣವಾಗಿ ಖನಿಜ ಅಂಶವನ್ನು ಹೊಂದಿರುವ ಭೂಮಿಯನ್ನು ನಿಯಂತ್ರಿಸುವುದನ್ನು ಮಸೂದೆಯ ಮೂಲಕ ಕೇಂದ್ರವು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಹಕಾರಿಯಾಗಲಿದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಜಿ ಕಿಶನ್ ರೆಡ್ಡಿ, ಸರ್ಕಾರ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಂಡಿದ್ದು ಗಣಿಗಾರಿಕೆ ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಿಸಲು ಹರಾಜುಗಳನ್ನು ನಡೆಸಿದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಮೊದಲು ಭಾರತದ ಖನಿಜ ಸಂಪನ್ಮೂಲಗಳನ್ನು ಕಳಪೆಯಾಗಿ ನಿರ್ವಹಿಸಲಾಗುತ್ತಿತ್ತು. ಸ್ಥಾಪಿತ ಹಿತಾಸಕ್ತಿಗಳು ವಲಯದ ಮೇಲೆ ಪ್ರಭಾವ ಬೀರುತ್ತಿದ್ದವು. ಇದರಿಂದ ವ್ಯವಸ್ಥೆಯಲ್ಲಿ ಅಕ್ರಮಗಳು ಚಾಲ್ತಿಯಲ್ಲಿದ್ದವು ಎಂದು ಆರೋಪಿಸಿದರು. ಖನಿಜ ಸಂಪನ್ಮೂಲ ದೇಶದ ಅಭಿವೃದ್ಧಿಗೆ ಅಗತ್ಯವಾದ ರಾಷ್ಟೀಯ ಆಸ್ತಿ ಎಂದು ಸರ್ಕಾರ ನಂಬುತ್ತದೆ. ಈ ದಿಸೆಯಲ್ಲಿ ರಾಷ್ಟೀಯ ಹಿತಾಸಕ್ತಿಗಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ಕಲ್ಲಿದ್ದಲು ಉತ್ಪಾದನೆಯನ್ನು ಗರಿಷ್ಠಗೊಳಿಸಿದೆ ಎಂದು ಸಚಿವರು ಹೇಳಿದರು. ದೇಶಾದ್ಯಂತ ಸರ್ಕಾರ ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸುತ್ತಿದೆ. ಅದರಲ್ಲಿ 73% ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಬರುತ್ತಿದೆ ಎಂದು ಅವರು ಹೇಳಿದರು. 2014-15 ರಾಜ್ಯ ಸರ್ಕಾರಗಳು ಖನಿಜ ಆದಾಯದ 65% ಪಡೆದಿದ್ದರೆ ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿ ಅವುಗಳ ಪಾಲು 85%ಕ್ಕೆ ಏರಿದೆ. ಈ ಹೆಚ್ಚಳವು ರಾಜ್ಯಗಳೊಂದಿಗೆ ಹೆಚ್ಚಿನ ಆದಾಯ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳುವ ಮೋದಿ ಸರ್ಕಾರದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ತಿಳಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಪರಿವರ್ತಿಸುವ ದೃಢ ಸಂಕಲ್ಪ, ಪರಿಶ್ರಮ ಮತ್ತು ಧೈರ್ಯವನ್ನು ಹೊಂದಿರುವ ವ್ಯಕ್ತಿಯು ಜೀವನದ ಸವಾಲುಗಳಿಂದ ಎಂದಿಗೂ ಸೋಲನುಭವಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ನಿರಂತರ ಪ್ರಯತ್ನ ಮತ್ತು ಅಚಲ ಸಂಕಲ್ಪದ ಮೂಲಕ ವ್ಯಕ್ತಿಯು ಮುನ್ನಡೆದು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುತ್ತಾನೆ ಎಂದು ತಿಳಿಸಿರುವ ಪ್ರಧಾನಿ ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಮತ್ತು ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 115 ಕಲಾವಿದರಿಗೆ ಪ್ರದಾನ ಮಾಡಿದರು. ಸಂಗೀತ, ನೃತ್ಯ, ರಂಗಭೂಮಿ, ಜಾನಪದ ಮತ್ತು ಬುಡಕಟ್ಟು ಕಲೆಗಳು, ಬೊಂಬೆಯಾಟ, ಸಾಂಪ್ರದಾಯಿಕ

ರಂಗಭೂಮಿ ಸೇರಿದಂತೆ ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಫೆಲೋಶಿಪ್ಗೆ ಆಯ್ಕೆಯಾದವರು ಮತ್ತು ಪ್ರಶಸ್ತಿ ಪುರಸ್ಕೃತರು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದವರಾದರೂ ದೇಶವನ್ನು ಒಟ್ಟಾರೆಯಾಗಿ ಪ್ರತಿನಿಧಿಸುತ್ತಾರೆ. ಅಕಾಡೆಮಿ ಫೆಲೋ ಗೌರವವು 3 ಲಕ್ಷ ರೂಪಾಯಿಗಳ ನಗದನ್ನು ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ತಾಮ್ರಪತ್ರ ಮತ್ತು ಅಂಗವಸ್ತ್ರದ ಜೊತೆಗೆ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಪರಿಚಯಿಸಿದ ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ನೀಡಲಾದ ಎಲ್ಲಾ ಇತರ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳನ್ನು ಕಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿದೆ. ಹಿಂದಿನ ವ್ಯವಸ್ಥೆಯಡಿಯಲ್ಲಿ ನೀಡಲಾದ ಪ್ರಮಾಣ ಪತ್ರಗಳು ತಮ್ಮ ಸಿಂಧುತ್ವವನ್ನು ಕಳೆದುಕೊಂಡಿವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಒಬಿಸಿ ವಿವಾದವು 2010 ನಂತರದ ಅವಧಿಗೂ ಹಿಂದಿನದ್ದಾಗಿದ್ದು ಅಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರವು ಒಬಿಸಿ ಸಮುದಾಯಗಳನ್ನು ಒಬಿಸಿಎ ಮತ್ತು ಒಬಿಸಿಬಿ ಎಂದು 2 ವರ್ಗಗಳಾಗಿ ವಿಂಗಡಿಸಿತ್ತು. ಬಳಿಕ ಒಬಿಸಿ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ನಡೆದ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳು ಕಾನೂನು ಸವಾಲುಗಳಿಗೆ ಕಾರಣವಾಯಿತು. ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಈ ಹಿನ್ನೆಲೆಯಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ದೇವಾಲಯಗಳ ನವೀಕರಣ ಮತ್ತು ಪುನರ್ ನಿರ್ಮಾಣದಿಂದ ಹಿಡಿದು ಯಾತ್ರಾ ಸ್ಥಳಗಳ ಅಭಿವೃದ್ಧಿಯವರೆಗೆ ಪರಂಪರೆಯ ಸಂರಕ್ಷಣೆ ಮತ್ತು ಪುನಃ ಸ್ಥಾಪನೆಗೆ ಅಹಲ್ಯಾಬಾಯಿ ಹೋಲ್ಕರ್ ಅವರು ಅಪ್ರತಿಮ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಮಹಿಳಾ ಶಿಕ್ಷಣ ಮತ್ತು ವಿಧವೆಯರ ಪುನರ್ ವಿವಾಹವನ್ನು ಉತ್ತೇಜಿಸುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮೂಲಕ ಅಹಲ್ಯಾಬಾಯಿ ಹೋಲ್ಕರ್ ಅವರು ಸಾರ್ವಜನಿಕ ಕಲ್ಯಾಣ, ನ್ಯಾಯ ಮತ್ತು ಉತ್ತಮ ಆಡಳಿತಕ್ಕೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಹಲ್ಯಾಬಾಯಿ ಹೋಲ್ಕರ್ ಅವರು ಜನಕೇಂದ್ರಿತ ಆಡಳಿತ, ಅದಮ್ಯ ಧೈರ್ಯ ಮತ್ತು ಪ್ರವೀಣ ಆಡಳಿತದ ಅಸಾಧಾರಣ ಮಾದರಿಯನ್ನು ಪ್ರದರ್ಶಿಸಿದರು ಎಂದು ಹೇಳಿದ್ದಾರೆ. ಸಮಾಜದ ವಂಚಿತ ಮತ್ತು ಬುಡಕಟ್ಟು ಸಮುದಾಯಗಳ ಜೀವನೋಪಾಯ ಹಾಗೂ ಕಲ್ಯಾಣಕ್ಕಾಗಿ ಅವರು ಹಲವಾರು ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡರು. ಅವರ ಜೀವನವು ನ್ಯಾಯ, ಉತ್ತಮ ಆಡಳಿತ, ಮಹಿಳಾ ಸಬಲೀಕರಣ, ಸಾರ್ವಜನಿಕ ಕಲ್ಯಾಣ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಸ್ಫೂರ್ತಿದಾಯಕ ಕಥೆಯಾಗಿದೆ ಎಂದು ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ರಾಷ್ಟೀಯ ಜೀವವೈವಿಧ್ಯ ಪ್ರಾಧಿಕಾರ ಎನ್ಬಿಎ ಸಾಸಿವೆ ಜೆನೆಟಿಕ್ ರಿಸೋರ್ಸಸ್ನಿಂದ ಬರುವ 15 ಕೋಟಿ ರೂಪಾಯಿಗಳಿಗೂ ಅಧಿಕ ಪ್ರವೇಶ ಮತ್ತು ಲಾಭ ಹಂಚಿಕೆ ಎಬಿಎಸ್ ಆದಾಯವನ್ನು ಬಿಡುಗಡೆ ಮಾಡಿದೆ. ಈ ಮೊತ್ತವು 26 ರಾಜ್ಯ ಜೀವವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವವೈವಿಧ್ಯ ಮಂಡಳಿಗಳಿಗೆ ಹರಿಯುತ್ತದೆ. ಪ್ರತಿ ರಾಜ್ಯದಲ್ಲಿ ಸಾಸಿವೆ ಬೆಳೆಯುವ ಪ್ರದೇಶದ ಆಧಾರದ ಮೇಲೆ ಎಬಿಎಸ್ ಪಾಲನ್ನು ಲೆಕ್ಕ ಹಾಕಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್ ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯರ್ಸ್. ಸಮಯ ಆಗ್ತಿದೆ 1:28 ನಮ್ಮ ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ. ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು.
2: ಆಕಾಶವಾಣಿ

ವ್ಯಾಪಾರ ಕಿರಬೇಕು ಮೂಲಧನವದು ತತ್ವದೃಷ್ಟಿ. ಪರಮ ಲಾಭವ ಗಳಿಸಿ ಜೀವಿತ ವ್ಯಾಪಾರ ಕಿರಬೇಕು ಮೂಲಧನವದು ತತ್ವದೃಷ್ಟಿ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ.

ಇನ್ನೊಂದು ನೋಡ್ರಿ, ಬಂಡವಾಳ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ಅದು ಒಪ್ಕೊಳ್ಳಬೇಕು. ನಾವು ಸಾಲ ಮಾಡಿ ಏನಾದರೂ ಮಾಡಿ ಒಂದು ಅಂಗಡಿ ತೆಗಿಬೇಕು ಅಂದರೆ 2,000 ಅವನಿಗೆ ಬಾಡಿಗೆ ಕೊಡೋಕ್ಕೆ ತಯಾರಿರಬೇಕು, ಒಂದು 25,000 ಅಡ್ವಾನ್ಸ್ ಕೊಡೋಕ್ಕೆ ತಯಾರಿರಬೇಕು. ಅದಕ್ಕೆ ಮೊದಲು ಸಿದ್ಧ ಮಾಡ್ಕೊಳ್ಬೇಕು ಮೊದಲು, ಆಮೇಲೆ ನೀವು ದುಡ್ಕೊಳ್ಬೋದು. ಜೀವನದಲ್ಲೂ ಅಷ್ಟೇ, ಪರಮ ಲಾಭವ ಗಳಿಸೇ ಜೀವಿತವು ವ್ಯಾಪಾರಕ್ಕೆ ಇರಬೇಕು ಮೂಲಧನ. ಅಂದರೆ ಲಾಭ ಬರಬೇಕು ಅಂತ ಆಸೆ ಇಲ್ಲದೆ ಯಾವನು ವ್ಯಾಪಾರ ಮಾಡೋದಿಲ್ಲ. ಆದರೆ ಅದಕ್ಕೊಂದಿಷ್ಟು ಮೂಲಧನ ಇರಬೇಕಲ್ವೇನಪ್ಪ, ಬಂಡವಾಳ ಇರಬೇಕು, ಒಂದು ಸಾಮಾನು ತರೋ ಯೋಗ್ಯತೆ ಇರಬೇಕು, ನಿನಗೆ ಅಡ್ವಾನ್ಸ್ ಕೊಡೋ ಯೋಗ್ಯತೆ ಇರಬೇಕು, ಒಳ್ಳೆ ಕಡೆ ಅಂಗಡಿ ತೆಗಿಬೇಕು. ಅದು ಹಾಗೆ ಬದುಕಿನಲ್ಲೂ ಕೂಡ ಚೆನ್ನಾಗಿ ಬದುಕಬೇಕು, ವ್ಯವಹಾರದಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು ಅಂತ ಆಸೆ ಇದ್ದರೆ ಅದು ತತ್ವದೃಷ್ಟಿ, ಫಿಲಾಸಫಿ ಅಂತ ಯಾವುದನ್ನು ಕರಿತೀವಿ, ಜೀವನ ಧ್ಯೇಯ ಅಂತ ಯಾವುದನ್ನು ಕರಿತೀವಿ, ಬದುಕಿನ ಗುರಿ ಅಂತ ಯಾವುದು ಕರಿತೀವಿ, ಅದು ಮುಖ್ಯವಾಗಿರಬೇಕು. ಯಾಕಪ್ಪ ಮಾಡ್ತಾ ಇದ್ದೀನಿ, ಮಗುವನ್ನು ಸಾಕಬೇಕು, ಯಾಕೆಂದರೆ ನಿನ್ನ ಕರ್ತವ್ಯ, ಅದು ತಂದೆಯಾಗಿ ನಿನ್ನ ಕರ್ತವ್ಯ, ನೀನು ಭಾಳ ದೊಡ್ಡ ಕೆಲಸ ಏನು ಮಾಡ್ತಾ ಇಲ್ಲ. ಬಂಡವಾಳ ಯಾವುದು ಅಂದರೆ ಈ ತತ್ವದೃಷ್ಟಿ, ಅದರಿಂದ ಪಡ್ಕೊಳ್ಬೋದಪ್ಪ. ಇದು ಪ್ರೊಫೆಷನಲ್ ಆಗಿ ಮಾತಾಡ್ತಿದ್ದಾರೆ ಡಿ ವಿ ಜಿ ಅವರು. ಈ ಥರ ನಿಮ್ಮ ಮಾಡಿದ್ರೆ ಏನು ನಷ್ಟ ಆಗೋದಿಲ್ಲ, ನಿನಗೆ ಚಿರಲಾಭ. ನಿನಗೆ ಯಾವ ಕಾಲಕ್ಕೂ ಇದಾದರೆ ಒಂದು ದಿವಸ ಬರುತ್ತೆ ಬ್ಯಾಂಕ್ ಅಕೌಂಟ್ ಹೊಟ್ಟೋಗುತ್ತೆ, ಶೇರ್ ಮೇಲೆ ಹಾಕಿದವ್ರು ಎಷ್ಟು ಜನ ಕಳ್ಕೊಂಡಿಲ್ಲ. ಇಲ್ಲಿ ಹಾಗೇನಿಲ್ಲ, ಜಗದಾತ್ಮ ಲೀಲಾ ವಿಹಾರ ಸುಖ. ಈ ಜಗದಾತ್ಮ ಲೀಲಾ ವಿಹಾರ, ಈ ಪ್ರಪಂಚವಲ್ಲೇ ಸುತ್ತಿದಂತಹ ದೈವ ಜೊತೆಯಲ್ಲಿ ಸಾಗಿದಂತಹ ಗುಣ, ಆಮೇಲೆ ಇಷ್ಟು ಮಾತ್ರ ಬರೋದಿಲ್ಲ, ಧರೆಯ ಸುಖ ಮೇಲ್ಬಡ್ಡಿ. ವ್ಯವಹಾರದ ಭಾಷೆ ನೋಡಿ ಡಿ ವಿ ಜಿ ಅವರದು, ಒಂದು ಕ್ಯಾಪಿಟಲ್ ಇಟ್ಟರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ ತಾನೆ. ಮೇಲ್ಬಡ್ಡಿ ಯಾವುದು ಅಂದರೆ ವ್ಯವಹಾರದಲ್ಲಿ ಧರೆಯ ಸುಖ, ಈ ಭೂಮಿಯಲ್ಲಿರೋ ತನಕ ನೀನು ಸುಖವಾಗಿರ್ತೀಯ. ತತ್ವಜ್ಞಾನದ ಆಹಾರದಿಂದ ಉಪಲಾಲಿತವಾದಂತಹ ಯಾವ ಮನಸ್ಸಿದೆ ಅದು ಶ್ರೇಷ್ಠವಾದದ್ದು, ಆ ಮೂಲಧನ ನಿನ್ನಲ್ಲಿರಬೇಕು ಅಂತ ಹೇಳ್ತಾರೆ.

ಜೀವನದ ತೆರೆಯ ಮೇಲೀಜುತಿರು, ಒಳಿತ ನಾಗಿಸುಕೊಡುತ್ತ ಕೊಳುತ ಸಂತಸವ. ಮುಳುಗದಿರು ಜೀವನದ ತೆರೆಯ ಮೇಲೀಜುತಿರು, ಒಳಿತ ನಾಗಿಸುಕೊಡುತ್ತ ಕೊಳುತ ಸಂತಸವ. ಕಳವಳಂಬಡದೆ ನಡೆ ಕಡೆಯ ಕರೆ, ಬಂದಂದು ಮಿಡಿತ ನಿರು ವಿಶ್ವದಲ್ಲಿ ಮಂಕುತಿಮ್ಮ. ಕಳವಳಂಬಡದೆ ನಡೆ ಕಡೆಯ ಕರೆ, ಬಂದಂದು ಮಿಳಿತ ನಿರು ವಿಶ್ವದಲ್ಲಿ ಮಂಕುತಿಮ್ಮ.

0: ಕೊನೆ ಗಂಟೆ ಬರುತ್ತಪ್ಪ, ಕಾಲ್ ಲಾಸ್ಟ್ ಕಾಲ್ ಅಂತ ಕರೀತಾರೆ ಇದನ್ನು ಇಂಗ್ಲೀಷ್ನಲ್ಲಿ. ಅಂದರೆ ಕೊನೆ ಯಾರೋ ಬಾಗಿಲು ಬಡದಂತ ಆಗುತ್ತೆ ಅಂತ ಶಿವದತ್ತವರು ಹೇಳ್ತಾರೆ. ವಾಟ್ಸ್ ದಿ ನಾಕ್, ವಾಟ್ಸ್ ದಿ ನಾಕ್ ಅಟ್ ದಿ ಡೋರ್, ತ್ರೀ ಗ್ರೇಟ್ ಏಂಜಲ್ಸ್ ಅಡ್ಮಿಟ್ ದೆಮ್ ಅಂತ ಒಬ್ಬ ಇಂಗ್ಲಿಷ್ ಕವಿ. ಹಾಗೇನೆ ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಅಲ್ಲಿ ತನಕ ನೀನು ಎಂದೂ ಮುಳುಗಬೇಡ ಅಯ್ಯ. ಜೀವನ ಅಂದರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ಜೀವನ ಅಂದರೆ ಬದುಕೋದ್ರ ಜೊತೆಗೆ ನೀರು ಅಂತ ಅರ್ಥ. ಈ ನೀರಿನಲ್ಲಿ ಈಜ್ತಾ ಇರಬೇಕಪ್ಪ ನೀನು. ಜೀವನದ ತೆರೆಯ ಮೇಲೆ, ಜೀವನ ಅಂದರೆ ನೀರು, ನೀರಿನ ತೆರೆಯ ಮೇಲೆ ನೀನು ಹಾಗೆ ಜೀವನದ ತೆರೆಯ ಮೇಲೆ, ಸಂಸಾರದ ತೆರೆಯ ಮೇಲೆ ಈಜ್ತಾ ಇರೋ. ಒಳಿತನಾಗಿಸು ಕೊಡುತ್ತ ಕೊಡುತ್ತ ಸಂತಸವ. ಬಹಳ ಬ್ಯಾಲೆನ್ಸ್ಡ್ ಆಗ್ತಿ ಇದು. ನೀನು ಸಂತೋಷವನ್ನು ಕೊಡು, ಸಂತೋಷವನ್ನು ತಗೋ. ಬಹಳ ಮುಖ್ಯವಾದದ್ದು ಇದು. ನೀನು ಸಂತೋಷವನ್ನು ಅವ್ರ ಲೋಕದಿಂದ ಬಯಸ್ತೀಯಲ್ಲ, ನೀನೇನು ಕೊಡ್ತಾ ಇದೆ? ಪ್ರತಿಯಾಗಿ ನೀನೇ ಸಂತೋಷವನ್ನು ಕೊಡು, ಸಂತೋಷವನ್ನು ತೆಗೆದುಕೋ. ಕಳವಳಂ ಬಿಡದೆ ಕೊನೆಯ ಕರೆ ಬಂದಂದು. ಇದು ನಿಜ ದೊಡ್ಡ ಮಾತು. ಲಾಸ್ಟ್ ಕಾ ಕೆಲವರಿಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸಾವು, ಅದರ ದುಃಖ, ಅದರ ಚಿಂತನೆ, ಅದರ ಹೆದರಿಕೆ ಅಂಟ್ಕೊಂಬಿಡುತ್ತೆ. ಏನು ಗತಿ, ಏನು ಗತಿ ರೀ ಆಗೋದಾಗುತ್ತೆ? ಮರ ಒಣಗೋ ತನಕ ಅದು ಎಲೆ ಇದೆಯಲ್ಲ, ಅದು ಒಣಗೋ ತನಕ ಸಂತೋಷವಾಗಿರುತ್ತೆ. ಒಂದು ಸಲ ಟಪ್ ಅಂತ ಬಿದ್ದೋಗ್ಬಿಡುತ್ತೆ. ಹಾಗೆ ಕೊನೆಯ ಕರೆ ಬಂದಾಗ ನಾವು ನಿಜವಾಗಲೂ ಕೂಡ ಲೋಕದಲ್ಲಿ ಸೇರಿರಬೇಕು ಅಂತಾರೆ. ಡಾಕ್ಟರ್ ಪ್ರಭುಶಂಕರ್ ಹೇಳ್ತಾ ಇದ್ರು, ಅವ್ರ ಹೆಂಡತಿ ಶಾಂತಮ್ಮ ಅಂಥೇಳಿ, ಡಿ ವಿ ಜಿಯವ್ರು ನೋಡೋಕ್ಕೆ ಆಸ್ಪತ್ರೆಯಲ್ಲಿ ಅವ್ರು ನೋಡೋಕ್ಕೆ ಬರ್ತಾಯಿದ್ರು. ಆಗಾಗ ಬಂದರೆ ಡಿ ವಿ ಜಿಯವರು ಆ ವಯಸ್ಸಿನಲ್ಲಿ ಆ ಕಾಯಿಲೆಯಲ್ಲಿ ಅವರು ಹೇಳ್ತಾ ಇದ್ರಂತೆ, ಯೋ ಅಳ್ತಾ ಇದ್ರಂತೆ, ಜೋರಾಗಿ ಅಳ್ತಾ ಇದ್ರಂತೆ. ಯಾಕೆ ಅಂದರೆ ಲೋಕದ ಸ್ಥಿತಿ ಏನಾಗಿದೆಯಪ್ಪ ಇವತ್ತು, ಬದುಕು ಹಾಳಾಗ್ತಾ ಇದೆಯಲ್ಲ, ಶುದ್ಧವಾದ ಜೀವನ ಇಲ್ವಲ್ಲ. ಕೊನೆ ವಯಸ್ಸಿನಲ್ಲೂ ಬದುಕಿನ ಸಮಾಜದ ಚಿತ್ರಣ ಕಟ್ಟಿಕೊಂಡಂಥ ಡಿ ವಿ ಜಿಯವರು ಇಲ್ಲಿ ಹೇಳ್ತಾರೆ, ಮಿಳಿತವಿರು ವಿಶ್ವದಲ್ಲಿ. ಭಾಳ ಕೊನೆ ಮಾತಿದು ಏನಂದರೆ, ಲೋಕದ ಜೊತೆಗೆ ಅಂಟ್ಕೊಂಡಿರೋ, ಸೇರ್ಕೊಂಡು ಹೋಗು, ಬೆರೆತ್ಕೊಂಡು ಹೋಗು, ಆಗ ಬದುಕು ಹಸನಾಗುತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: चौदह अगस्त 1947 भारत के इतिहास का वो रक्त रंजित दिन जब देश का विभाजन हुआ और लाखों लोगों ने इस बंटवारे की त्रासदी से विभाजन के कारण लोगों को अपना घर परिवार जमीन और संपत्ति भी छोड़नी पड़ी। असहनीय पीड़ा से जूझते इन मजबूर और विस्थापित लोगों को निर्मम हिंसा का सामना करना पड़ा। वर्ष 2021 में प्रधानमंत्री श्री नरेंद्र मोदी जी ने विभाजन की असहनीय पीड़ा और दुख से गुजरे लोगों को याद करने और उन्हें श्रद्धांजलि अर्पित करने हेतु विभाजन विभीषिका स्मृति दिवस की घोषणा की। आइए 14 अगस्त 2026 को बंटवारे और उस समय हुई क्रूर हिंसा के शिकार हुए लोगों को अपनी श्रद्धांजलि अर्पित करें। अपने आसपास होने वाले साइलेंट मार्च में भागीदारी करते हुए उनकी याद में 1 मिनट का मौन धारण करें।
2: ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯರ್ಸ್, ಮ್ಯಾಜಿಕಲಿ ಯರ್ಸ್. ಸಮಯ ಆಗಿದೆ 1:34:26. ಕಾರ್ಯಕ್ರಮ ಲಂಚ್ ಬಾಕ್ಸ್ನಲ್ಲಿ ಸಾಗ್ತಾ ಹೋಗೋಣ. ಏನ್ರಿ ಲಂಚ್ ಬಾಕ್ಸ್ ಸ್ಪೆಷಲ್ ಅಂತ ಅಂದರೆ, ಸೊ ಲಂಚ್ ಬಾಕ್ಸ್ ಸ್ಪೆಷಲಲ್ಲಿ ಇವತ್ತೊಂದು ವಿಷಯದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇವತ್ತು ಬರಬೇಕಾದ್ರೆ ಯಾರೋ ಒಬ್ಬರು ಹೀಗೆ ಅಪರಿಚಿತರು, ಗೊತ್ತಿಲ್ಲದೆ ಇರೋರು ಮಾತಾಡ್ತಾ ಇದ್ರು. ಅಯ್ಯೋ ಏನು ಬೆಂಗಳೂರು, ಏನೋ ಕಣಪ್ಪ, ನಮ್ಮ ಮಕ್ಕಳು ಮರಿ ಎಲ್ಲ ಇಲ್ಲೇ ಸೇರ್ಕೊಂಬಿಟ್ಟು ನಾವು ಅವ್ರನ್ನ ನೋಡೋಕ್ಕೆ ವಾರಕ್ಕೆ ಒಂದ್ಸಲನೋ ಎರಡು ಸಲನೋ ಬರಬೇಕಾಗುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಅವರಂತೂ ಬರೋದೇ ಇಲ್ಲ. ಈ ಬೆಂಗಳೂರಲ್ಲಿ ವಾಸ ಮಾಡೋದು ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳಿ ಪಾಪ ಬೇಜಾರು ಮಾಡ್ಕೊತಾ ಇದ್ರು. ತಂದೆ ತಾಯಿ ಅವ್ರ ಮಗನ ಎಲ್ಲೋ ಪಿ ಜಿನಲ್ಲೋ ಹಾಸ್ಟೆಲಲ್ಲೋ ಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಅವರು ಮಗನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಯಾವುದೋ ಊರಿಂದ ಪ್ರಯಾಣ ಮಾಡ್ಕೊಂಡು ಬರ್ತಾಯಿದ್ರು. ಈ ರೀತಿ ಕಾನ್ವರ್ಸೇಷನನ್ನು ಕೇಳಿದಾಗ ನನಗೆ ಅನ್ನಿಸ್ತು, ಬೆಂಗಳೂರು ಅನ್ನೋವಂಥದ್ದು ಎಷ್ಟು ನಮ್ಮನ್ನು ಆಕರ್ಷಿಸುತ್ತೆ ಅಂತ ಹೇಳಿದ್ರೆ, ಜನ ಅದಕ್ಕೆ ಬೆಂಗಳೂರು ಅಂತ ಅಂದರೆ ಒಂದು ಅಟ್ರ್ಯಾಕ್ಟ್ ಆಗಿಬಿಟ್ಟಿದ್ದಾರೆ, ಒಂದು ಒಬ್ಸೆಷನ್ ಆಗಿಬಿಟ್ಟಿದ್ದಾರೆ. ಸೊ ಬೆಂಗಳೂರು ಅಂತ ಅಂದರೆ ನಮಗೆ ಸನಿಹ ಅಂತ ಹೇಳ್ಬೋದು, ಆಪ್ತ ಅಂತ ಹೇಳಬಹುದು. ಈ ಎಲ್ಲ ಕಾರಣದಿಂದಾಗಿ ಬೆಂಗಳೂರು ನಮಗೆ ತುಂಬ ಹತ್ತಿರ ಅಂತ ಅನಿಸುತ್ತೆ. ನಿಮಗೆ ಯಾವ ಕಾರಣಕ್ಕೆ ನಮ್ಮ ಬೆಂಗಳೂರು ಇಷ್ಟ ಆಗುತ್ತೆ ಅಂತ ಹೇಳಿ ನೀವು ಕಮೆಂಟ್ ಮಾಡ್ಬೋದು. ಅಥವಾ ಯಾವ್ದಾದ್ರು ಇದೇ ಥರ ಸ್ಟೋರಿಗಳಿದ್ರೆ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಅದನ್ನು ಹಂಚ್ಕೋಬಹುದು ಅಂತ ಹೇಳ್ತಾ ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ. ಸ್ನೇಹ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಗೀತೆಗೆ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೆಯೇ

ಸ್ನೇಹ ಚಿತ್ರದ ಗೀತೆಗೆ ಸಾಕಷ್ಟು ಮೆಚ್ಚುಗೆ ಅಂತೂ ಬಂದಿದೆ. ಹೌದು, ಎಷ್ಟು ಸೊಗಸಾದ ಹಾಡಲ್ವಾ. ಖಂಡಿತವಾಗ್ಲೂ ಈ ಒಂದು ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಬೆಂಗಳೂರು ಯಾಕೆ ನಮಗೆ ಅಚ್ಚುಮೆಚ್ಚು, ಯಾಕೆ ಅದಕ್ಕೆ ತುಂಬಾ ನಾವು ಒಬ್ಸೆಸ್ಡ್ ಆಗಿಬಿಟ್ಟಿದ್ದೀವಿ ಅಂತ ಹೇಳಿ ಮಾತಾಡ್ತಾ ಇದ್ದೆ. ಸೊ ಬೆಂಗಳೂರು ನಮ್ಗೆ ಯಾಕೆ ಇಷ್ಟ ಅಂದರೆ ಅಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಇದೆ. ಅಲ್ಲಿರ್ತಕ್ಕಂಥ ಹೆಸರು ಸಿಲಿಕಾನ್ ಸಿಟಿ ಎಂಬ ಹೆಸರು ನನಗೆ ತುಂಬಾ ಇಷ್ಟ ಅಂತ ಹೇಳಿ ಬಸವರಾಜ್ ಮಡಿಕೇರಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಖಂಡಿತವಾಗ್ಲೂ ಇದು ಕೂಡ ಒಂದು ಸತ್ಯವಾದಂತಹ ಮಾತು ಅಂತಲೇ ಹೇಳ್ಬೋದು. ಇಲ್ಲಿನ ಎನ್ವಿರಾನ್ಮೆಂಟ್ ಇರಬಹುದು, ಯಾವುದೇ ಮೂಲೆಗೋದ್ರೂ ಎಲ್ಲ ತರಹದ ವೈವಿಧ್ಯಮಯವಾದಂತಹ ವಾತಾವರಣ ಆಗಿರ್ಬೋದು ಅಥವಾ ವೈವಿಧ್ಯಮಯ ಆಚರಣೆಗಳಾಗಿರ್ಬೋದು ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಭಾಷೆಯ ಜನರು, ಎಲ್ಲ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿದ್ದಂತಹ ಎಲ್ಲ ಜನರು ಕಾಣಸಿಗೋದು ಬೆಂಗಳೂರಲ್ಲಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೆಲಸವನ್ನು ಅರಸಿ ನಮ್ಮ ಸಿಲಿಕಾನ್ ಸಿಟಿಗೆ ಬರೋರೇ ಹೆಚ್ಚು ಅಂತಲೇ ಹೇಳ್ಬಹುದು, ನಮ್ಮಂಥವ್ರನ್ನೂ ಸೇರಿಸಿ. ಸೊ ಕೆಲಸಕ್ಕಾಗಿ ಬೇರೆ ಊರಿಂದ ಬಂದು ಇಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಅದರಲ್ಲೂ ಇವತ್ತು ಓದಿ ಕೆಲಸಕ್ಕೆ ಹೋಗಲೇಬೇಕು ಅನ್ನೋಂಥ ಸಾಕಷ್ಟು ಮಂದಿಗೆ ಬೆಂಗಳೂರೇ ಅಡಿಪಾಯ ಅಂತಲೇ ಹೇಳ್ಬಹುದು. ಎಲ್ಲೇ ಹೋದರೂ ಕೂಡ ತಮ್ಮ ತಮ್ಮ ಊರುಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸಿಗೋ ಮರ್ಯಾದೆ ಗೌರವನೇ ಬೇರೆ. ಆದರೆ ಮನೆಯನ್ನು ತೊರೆದು ಊರನ್ನು ತೊರೆದು ಎಲ್ಲರನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಬಂದು ಏಕಾಂಗಿಯಾಗಿ ಬದುಕ್ತಾ ಹೋಗೋದಿದೆಯಲ್ಲ, ಅದು ಕೂಡ ನಿಜವಾಗ್ಲೂ ಜೀವನದಲ್ಲಿ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬಹುದು. ನಮ್ಮನೆ ಮಕ್ಕಳು ಕೂಡ ನಮ್ಮನ್ನು ಬಿಟ್ಟು ದೂರ ಇದ್ದಾಗ ಆ ನೋವೇನು ಅನ್ನೋದು ನಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ಸಮಯ ಹಿಂಗಾಗಿದೆ, ಆರೋಗ್ಯ ಹೇಗಿದೆಯೋ, ಪ್ರತಿ ದಿನ ಪ್ರತಿ ಕ್ಷಣ ಕೂಡ ಎಲ್ಲ ತಾಯಿ ಹೃದಯ ಮಿಡಿಯೋದು, ಹಂಬಲಿಸೋದು ಈ ಒಂದು ಮಾತೃ ಹೃದಯದಿಂದಲೇ. ಸೊ ಆ ಕರುಳಿನ ಸಂಬಂಧ ಏನಿದೆ, ಪ್ರತಿ ಕ್ಷಣ ಕೂಡ ಈ ಒಂದು ಗಳಿಗೆಗೆ ತುಡಿತಾ ಇರುತ್ತೆ, ಮಿಡಿತಾ ಇರುತ್ತೆ ಅಂತಲೇ ಹೇಳ್ಬಹುದು. ಸೊ ಹಾಗಾಗಿ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಬರುವಂಥ ಮಕ್ಕಳು ಸಾಕಷ್ಟು ಜನ ಕಾರ್ಯಕ್ರಮವನ್ನು ಕೇಳಿಸ್ಕೋತಿರ್ತೀರಾ. ಹೌದು, ಕೆಲಸ ಅನಿವಾರ್ಯನೇ ಇಲ್ಲ ಅಂತ ಅಲ್ಲ, ಆದರೆ ಕೆಲಸಕ್ಕಿಂತ ಹೆಚ್ಚು ತಂದೆ ತಾಯಿ ಆ ಬಾಂಧವ್ಯ. ಸೊ ಅವ್ರಿಗಾಗಿ ಸ್ವಲ್ಪ ಸಮಯ ಮೀಸಲಿಟ್ಟರೆ ಕೆಲಸನೂ ಸುಗಮವಾಗಿರುತ್ತೆ, ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ, ಅದು ಒಂದು ಸಂತೋಷದಾಯಕವಾದಂತಹ ಅನುಭವ ಅಂತಲೇ ಹೇಳಬಹುದು. ಸೊ ಈ ಒಂದು ಕ್ಷಣಗಳನ್ನು ದಯವಿಟ್ಟು ಯಾರೂ ಕಳ್ಕೊಳ್ಳೋಕ್ಕೆ ಹೋಗಲೇಬೇಡಿ, ನನ್ನ ಅಭಿಪ್ರಾಯ ಇದು. ಸೊ ನನ್ನ ಒಪಿನಿಯನ್ ಕೂಡ ಆಗಿದೆ. ಆದಷ್ಟು ನಿಮ್ಮ ತಂದೆ ತಾಯಿ ರಕ್ತ ಸಂಬಂಧ ಅಂತೇನಿರುತ್ತೆ ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಅವರ ಜೊತೆ ಸಮಯವನ್ನು ಕಳೀತಾ ಹೋದರೆ, ಒಂದ್ಸಲ ಇದ್ದಿದ್ದ ಸಮಯ ಮುಗಿದೋಗ್ಬಿಟ್ರೆ ಮುಗೀತು, ಈಗ 30 ವರ್ಷ ಆಗಿದೆ ಅಂತ ಹೇಳಿದ್ರೆ ಮುಂದಿನ ವರ್ಷ ಬಂದಾಗ ಮತ್ತೆ ನಾನು 30 ವರ್ಷಕ್ಕೆ ಹೋಗಬೇಕು ಅಂದರೆ ಅದು ಸಾಧ್ಯವಾಗದೇ ಇರೋವಂಥ ಮಾತು. ಆ 30 ವರ್ಷದಲ್ಲಿ ನಾನು ಏನು ಮಾಡ್ಬೋದಾಯಿತು, ಅದನ್ನು ಮಾಡಿಬಿಟ್ಟಿದ್ದೀರಾ, ಚೆನ್ನಾಗಿತ್ತಲ್ವಾ, ಇವತ್ತು ನಾನು ನಮ್ಮ ಪೇರೆಂಟ್ಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ಬೇಡವೇ ಬೇಡ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನ ಅನ್ನೋಂಥದ್ದು ಬಹಳ ದೊಡ್ಡದು. ಸೊ ಅದು ಖುಷಿಯಾಗಿ ಸಾಕ್ತಾ ಇದ್ರೆ ನಾವು ಕೂಡ ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾ ಮತ್ತೊಂದು ಗೀತೆ ಪ್ರೀತ್ಸೆ ಚಿತ್ರದಿಂದ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಗೀತೆಯನ್ನ ಕೇಳ್ತಾ ಸಾಕ್ತಾ ಹೋಗೋಣ. ಟ್ಯೂನ್ ಮಾಡಿ ಎಫ್ ಎಂ ರೈನ್ಬೋ ಕನ್ನಡ ಗಮನ ಮೇಲೆ 101.3 MHz ಮ್ಯೂಸಿಕಲಿ ಯಾರ್ಸ್.

ಹರಿಹರನ್ ಹಾಗೆಯೇ ಅನುರಾಧ ಪೌದ್ವಾಲ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಈ ಒಂದು ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಆಗಿ ತಿಳಿದು ಬಂದಿಲ್ಲ, ಹಿಮಾಲಯಕ್ಕಿಂತ ಹಳೆಯದು ಅಂತ ಓದಿದ್ದೆ ಅಂತ ಹೇಳಿ ಹರೀಶ್ ಅವರು ಮಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೌದು, ಲಾಲ್ಬಾಗಲ್ಲಿ ಇವಾಗ ಫ್ಲವರ್ ಶೋ ನಡೀತಾ ಇದೆ, ಖಂಡಿತವಾಗ್ಲೂ ಹೋಗಿ ವಿಸಿಟ್ ಮಾಡಿ. ಸೊ ಅಲ್ಲಿನ ಹೂಗಳ ಸೌಂದರ್ಯ ರಾಶಿಯ ಜೊತೆ ನೀವು ಕೂಡ ಸೆಲ್ಫಿಗಳನ್ನು ತೆಗೆದು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಅದೊಂದು ಅದ್ಭುತವಾದಂಥ ಸ್ಥಳ ಅಂತಲೇ ಹೇಳ್ಬೋದು. ಬೆಂಗಳೂರಿಗೆ ಅದು ಒಂದು ಕಿರೀಟಪ್ರಾಯ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಸೊ ಲಾಲ್ಬಾಗ್ನಲ್ಲಿ ಅದೆಷ್ಟೋ ಸಾವಿರಾರು ಜಾತಿಯ ಹೂಗಳನ್ನು ತಂದು ಅಲ್ಲಿ ಬಗೆ ಬಗೆಯ ಅಲಂಕಾರವನ್ನು ಮಾಡಲಾಗಿರುತ್ತೆ. ಸೊ ಹಾಗೆಯೇ ಒಂದಷ್ಟು ಸ್ಕಲ್ಪ್ಚರನ್ನು ಮಾಡಿರ್ತಾರೆ, ಅವೆಲ್ಲವನ್ನು ನೋಡಿ ಸವಿತಾ ಹಾಗೆಯೇ ಒಂದಷ್ಟು ಒಳ್ಳೆಯ ಸಮಯವನ್ನು ಕಳೆದು ಬರಬಹುದು, ಅದಕ್ಕೆ ಅವಕಾಶ ಇದೆ. ಸೊ ನಾನು ಕೂಡ ಒಂದು 5-6 ವರ್ಷದ ಹಿಂದೆ ನನ್ನ ಫ್ರೆಂಡ್ಸ್ ಜೊತೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ಅವತ್ತಂದರೆ ಕೊನೆಯ ದಿನ ಆಗಿತ್ತು ನಾನು ಹೋಗಿದ್ದಿನ. ಹೂಗಳು ಸ್ವಲ್ಪ ಬಾಡ್ದಾಗ ಆಗಿಬಿಟ್ಟಿತ್ತು, ಬಟ್ ಆದ್ರೂ ಅಲ್ಲಿ ಮಾಡಿದಂತಹ ಒಂದು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ನೋಡಿದ್ದೆ. ಸೊ ಅದಾದ ನಂತರ ಒಂದು ಪ್ಯಾಲೇಸನ್ನು ಮಾಡಿದರು ಹೂಗಳಿಂದ. ಹಾಗೆಯೇ ನಾನಾ ಥರದ ಪ್ರಾಣಿ ಪಕ್ಷಿ ಇವೆಲ್ಲವನ್ನೂ ಕೂಡ ಹೂವಿನ ಅಲಂಕಾರದಲ್ಲಿ ಮಾಡಿರ್ತಾರೆ. ಸೊ ಎಲ್ಲದನ್ನು ನೋಡಿ ಕಣ್ ತುಂಬಿಕೊಳ್ಳುವಂತಹ ಅವಕಾಶ ಇರುತ್ತೆ. ಸೊ ಹೋಗಿ ಎಲ್ಲರೂ ದಯವಿಟ್ಟು ಒಂದ್ಸಲ ನೋಡ್ಕೊಂಬನ್ನಿ, ನಿಮ್ಮ ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅದ್ಭುತವಾಗಿವೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ. ಸೊ ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಪುಟ್ನಂಚ ಚಿತ್ರದಿಂದ ಈ ಗೀತೆ ಕೇಳಿ ಆನಂದಿಸಿ.

ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಲಾಲ್ಬಾಗ್ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ, ಹಾಗೆಯೇ ಬೆಂಗಳೂರಿಗೆ ಅರಸಿ ಕೆಲಸಕ್ಕೆ ಬಂದವ್ರ ಬಗ್ಗೆ ಮಾಹಿತಿಯನ್ನು ಒಂದಷ್ಟು ವಿಷಯವನ್ನು ಹಂಚ್ಕೋತಾ ಹೋದ್ವಿ. ಸೊ ಎಲ್ಲರಿಗೂ ಈ ವಿಷಯ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಅಂದರೆ ಈ ವರ್ಷದ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯದ ವೈಭವನ ಸಾರ್ಥಕ್ಕಂತಹ ಫಲಪುಷ್ಪ ಪ್ರದರ್ಶನ ಏರ್ಪಾಟಾಗಿದೆ. ಇದೇ 17ರವರೆಗೆ ಆಗಸ್ಟ್ 17ರವರೆಗೂ ಕೂಡ ಈ ಫಲಪುಷ್ಪ ಪ್ರದರ್ಶನ ಇರುತ್ತೆ. ಯಾರ್ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಹೋಗ್ಬೋದು, ಹೋಗಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಬನ್ನಿ. ನಿಮ್ಮ ಮನಸ್ಸಿಗೂ ಕೂಡ ಖುಷಿಯಾಗಿತ್ತೆ ಅಂತ ಹೇಳ್ತಾ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡುಗಳು ಮೂಡಿ ಬರ್ತಾ ಇವೆ, ಪ್ರಸಾರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಅಂತ ಹೇಳಿ ಮಂಜುಳ ಅವರು ಬಾಗಲಕೋಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಲಂಚ್ ಬಾಕ್ಸ್ನ ಎಲ್ಲ ಹಾಡುಗಳನ್ನು ಆನಂದಿಸಿದ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದಿ, ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ವಾರ್ತಾ ಪ್ರಸಾರವಾಗಲಿದೆ. ಸೊ 2 ಗಂಟೆಯಿಂದ ವಾರ್ತೆಗಳು ಸರಣಿ ವಾರ್ತಾ ಸಂಚಿಕೆ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ವಾರ್ತೆಗಳನ್ನು ಆಲಿಸಿ ತದನಂತರ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು FM ರೇನ್ಬೋ ಕನ್ನಡ ಗಮನ ಬಿಲೋ 101.3 MHz ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ, ಅಗಲಿದ ಗಣ್ಯರಿಗೆ ಸಂತಾನದಲ್ಲಿ ಸಂತಾಪ. ಕ್ಷಮಿಸಿ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ವಿಧಾನಮಂಡಲದ ಮುಂಗಾರು ಅಧಿವೇಶನ ವಂದೇ ಮಾತರಂ ಗಾಯನದ ಮೂಲಕ ವಿಧಾನಸಭೆಯಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಸದನದ ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಜಯಚಂದ್ರ ಪೀಠ ಅಲಂಕರಿಸಿ ಮೊದಲು ಪ್ರಕಟಣೆ ಓದಿದರು. ಬಳಿಕ ಸಭಾಧ್ಯಕ್ಷರು ಸದನಕ್ಕೆ ನೂತನ ಸಚಿವರ ಹೆಸರುಗಳನ್ನು ಪರಿಚಯಿಸಿದರು. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಮೊದಲಿಗೆ ವಿಷಯ ಪ್ರಸ್ತಾಪಿಸಲು ಮುಂದಾದರು. ಇದಕ್ಕೆ ಅವಕಾಶ ನೀಡದ ಸಭಾಧ್ಯಕ್ಷರು ನಿಯಮದ ಪ್ರಕಾರ ಸದನ ನಡೆಸುವುದಾಗಿ ತಿಳಿಸಿದರು. ಬಳಿಕ ಸಭಾಧ್ಯಕ್ಷರು ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಗೌರವ ಸಲ್ಲಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಮಾಜಿ ಸಚಿವರಾದ ರಾಮಚಂದ್ರೇಗೌಡ, ಡಿ ಸುಧಾಕರ್, ವೆಂಕಟರಮಣಪ್ಪ, ಸಿ ವೀರಣ್ಣ, ಮಾಜಿ ಶಾಸಕರಾದ ಕೆಆರ್ ಶ್ರೀನಿವಾಸಯ್ಯ, ಪುಟ್ಟರಂಗನಾಥ, ಸೈಯದ್ ಯಾಸೀನ್, ವಿ ಶ್ರೀನಿವಾಸನ್, ಚಂದ್ರಶೇಖರಪ್ಪ, ವೆಂಕಟಾಚಲಯ್ಯ, ಎಸ್ ಕೃಷ್ಣಪ್ಪ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ, ಖ್ಯಾತ ಗಾಯಕಿಯರಾದ ಎಸ್ ಜಾನಕಿ, ಆಶಾ ಭೋಸ್ಲೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ, ಪರಿಸರ ತಜ್ಞ ಗಿರೀಶ್ ಭಾರದ್ವಾಜ್, ಸಾಹಿತಿ ಎವಿ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರ ಸಾಧನೆಗಳನ್ನು ಸದನ ಸ್ಮರಿಸಿತು. ಸಂತಾಪ ನಿರ್ಣಯದ ಮೇಲೆ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಅನೇಕರು ಮಾತನಾಡಿ ಸಾಧನೆಗಳನ್ನು ಕೊಂಡಾಡಿದರು. ಮೃತರ ಗೌರವಾರ್ಥ ಸದನದ ಸದಸ್ಯರೆಲ್ಲರೂ ಎದ್ದು ನಿಂತು ಮೌನಾಚರಣೆ ಸಲ್ಲಿಸಿದರು. ವಿಧಾನ ಪರಿಷತ್ತಿನ 159ನೇ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು, ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಗೊಂಡಿತು. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಂತಾಪ ಸೂಚನೆ ನಿರ್ಣಯ ಮಂಡಿಸಿದರು. ಬಳಿಕ ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದ ಎಲ್ಲಾ ಸದಸ್ಯರು ಮೇಜು ಕುಟ್ಟಿ ಸ್ವಾಗತಿಸಿದರು. ಬೋಸ್ರಾಜ್ ಸಂಪುಟಕ್ಕೆ ಸೇರ್ಪಡೆಯಾಗದ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಭಾನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಅಗಲಿದ ಗಣ್ಯರ ಸಂತಾಪ ಸೂಚಕವನ್ನು ಬೆಂಬಲಿಸಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಅವರು, ನನಗೆ ಮೊದಲ ಬಾರಿ ಸಚಿವ, ಮೊದಲ ಬಾರಿ ಸಭಾನಾಯಕನಾಗಿ ಆಯ್ಕೆ ಮಾಡಿದ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಭಾಪತಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಸಹಕಾರ ಬೆಂಬಲ ನೀಡುವಂತೆ ಆಡಳಿತ ಪ್ರತಿಪಕ್ಷದ ಸದಸ್ಯರಲ್ಲಿ ಮನವಿ ಮಾಡಿದರು. ವಿಧಾನಸಭೆ ಸಭಾಧ್ಯಕ್ಷರ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ, ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಅವರನ್ನು ವಿಧಾನಸೌಧದ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಅಭಿನಂದಿಸಿದರು. ಈ ನಡುವೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ನಾಳೆ ನಡೆಯಲಿರುವ ಚುನಾವಣೆಗೆ ಸಲೀಂ ಅಹ್ಮದ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ವಿಧಾನ ಪರಿಷತ್ ಕಾರ್ಯದರ್ಶಿಯವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಹೊರಗಿಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಸಮುದಾಯದ ಬಗ್ಗೆ ನಾಗೇಂದ್ರ ಅವರಿಗೆ ಗೌರವವಿದ್ದರೆ ರಾಜೀನಾಮೆ ನೀಡಬೇಕು ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 185 ಕೋಟಿ ರೂಪಾಯಿ ಹಗರಣದಲ್ಲಿ ನಾಗೇಂದ್ರ ಆರೋಪಿಯಾಗಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ರಾಜಧಾನಿ ಬೆಂಗಳೂರಿನಲ್ಲಿ ಜನಜೀವನ ಸಾಮಾನ್ಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲ ವರ್ತಕರು, ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹಲವು ಸಂಘಟನೆಗಳು ಪ್ರತಿಭಟನೆ, ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಜಿಲ್ಲೆಯ ಚಿತ್ರಮಂದಿರಗಳು, ಮಾಲ್ಗಳು, ವಾಣಿಜ್ಯ ಮಳಿಗೆಗಳು ಮುಚ್ಚಲ್ಪಟ್ಟಿದ್ದು ಆಟೋ ಬಸ್ ಸಂಚಾರ ಎಂದಿನಂತೆ ಇದ್ದವು. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, KR ಪೇಟೆಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಜಲಾಶಯದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾವೇರಿ ನೀರಿನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗಿರುವ

ಅನ್ಯಾಯವನ್ನು ಖಂಡಿಸಿವೆ. ಮೇಕೆದಾಟು ಯೋಜನೆ ಶೀಘ್ರವೇ ಜಾರಿ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿವೆ. ಕನ್ನಡ ಪರ ಹೋರಾಟಗಾರರು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಸಾರಿಗೆ ಸಂಚಾರ, ವ್ಯಾಪಾರ ವಹಿವಾಟು ಹಾಗೂ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಇನ್ನೊಂದೆಡೆ ತೀರ್ಪು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಚಾಮರಾಜನಗರದಲ್ಲಿ ಅರಿಶಿಣ, ಕುಂಕುಮ, ಹೂ, ಕಡಲೆಪುರಿ ಎರಚಿ ವಿನೂತನ ಪ್ರತಿಭಟನೆ ನಡೆಸಿದರು. ವಿವಿಧ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬೆಂಬಲ ವ್ಯಕ್ತವಾಗಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನ ದೇಶಾದ್ಯಂತ ಆರಂಭಗೊಂಡಿದೆ. ಪ್ರತಿಯೊಬ್ಬ ಭಾರತೀಯನೂ ತನ್ನ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ಕೋಲಾರದಲ್ಲಿ ತಿಳಿಸಿದ್ದಾರೆ. ದೇಶಭಕ್ತಿ, ರಾಷ್ಟೀಯ ಏಕತೆ ಹಾಗೂ ರಾಷ್ಟ್ರಧ್ವಜದ ಗೌರವವನ್ನು ಸಾರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಬೈಕ್ ರ್ಯಾಲಿ ನಡೆಸಿತು. ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಬೃಹತ್ ರ್ಯಾಲಿಯು ಶಾಮನೂರು ಆಂಜನೇಯ ದೇವಸ್ಥಾನದ ಹತ್ತಿರ ಅಂತ್ಯಗೊಂಡಿತು. ರಾಜ್ಯದ ಹಿತಕ್ಕಾಗಿ ಬಂದ್ ವಾಪಸ್ ಪಡೆದಿರುವ ಎಲ್ಲಾ ಸಂಘಟನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಪರ ಸಂಘಟನೆಗಳ ಬೇಡಿಕೆಗಳನ್ನು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳ ಮುಖಂಡರು ತಮ್ಮನ್ನು ಭೇಟಿ ಮಾಡಿ ಬಂದ್ ಹಿಂಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಐಪಿ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ವರ್ಗಾಯಿಸಲಾಗಿದೆ. ಕಡ್ಡಾಯವಾಗಿ ಜೈಲು ಸಮವಸ್ತವನ್ನು ಧರಿಸಿ ಗ್ರಂಥಾಲಯದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳು ಪ್ರಜ್ವಲ್ಗೆ ಸೂಚನೆ ನೀಡಿದ್ದಾರೆ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಕಾರಾಗೃಹದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಫೋನ್ ಹಾಗೂ ಪೆನ್ಡ್ರೈವ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನಪರಿಷತ್ ಸಭಾನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕ್ ಬಿ ಯೋರ್ಸ್.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲು 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯಾರ್ಸ್. ಎಸ್, ಸಮಯ ಆಗಿದೆ 2:49:49. ನಮ್ಮ ಮುಂದಿನ ಕಾರ್ಯಕ್ರಮ ಎವರ್ ಗ್ರೀನ್ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ. ಆಲ್ಮೋಸ್ಟ್ ಎಲ್ಲರದು ಊಟ ಮುಗಿಸಿ ಆರಾಮಾಗಿ ಚಿಲ್ ಮಾಡ್ತಾ ಕೂತಿರ್ತೀರಾ. ಈ ಸಮಯದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿಸ್ತಾ ಸಮಯವನ್ನು ಸಾಕ್ತಾ ಹೋಗೋಣ. ಸೊ ಎಲ್ಲರದು ಊಟ ಆಗಿದರೆ ದಯವಿಟ್ಟು ಹಾಡುಗಳನ್ನು ಕೇಳಿಸ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಾ ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ನನ್ನ ಆಸೆಯ ಹೂವೆ ಚಿತ್ರದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ. ಆ ಧ್ವನಿ ಎಷ್ಟು ಜೇನಿನಂತಹ ಧ್ವನಿ ಅಲ್ವಾ? ಖಂಡಿತವಾಗ್ಲೂ ಅವ್ರ ವಾಯ್ಸು ಕೇಳ್ತಾನೆ ಇದ್ರೆ ಆ ಹಾಡುಗಳನ್ನು ಮತ್ತೆ ಮತ್ತೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಆ ಹಾಡಿನಲ್ಲಿ ಅವ್ರು ಕೊಡುವಂತಹ ಸ್ಮೈಲ್ ಇದೆಯಲ್ಲ, ಆ ಸ್ಮೈಲು ಆ ಹಾಡಿನ ಮೇಲೆ ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗಿದೆ. ಸೊ ಅದು ಕೇಳುಗ ಕಿವಿಗಳಿಗೆ ನಿಜವಾಗ್ಲೂ ಇಂಪು ಅಂತ ಅನಿಸುತ್ತೆ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್ ಅಂತ ಹೇಳ್ತಾ ಈ ಒಂದು ಅದ್ಭುತವಾದಂತಹ ಗೀತೆಯನ್ನು ಕೇಳಿದ್ದಕ್ಕೆ ಪ್ರಸಾರ ಮಾಡಿದ್ದೀನಿ. ಸೊ ಯಾರೆಲ್ಲ ಕೇಳಿಸ್ಕೊಂಡ್ರಿ, ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಅಜಯ್ ಚಿತ್ರದಿಂದ ಕೇಳಿ, ಎಂಜಾಯ್ ಮಾಡಿ.

ಕುನಲ್ ಗಾಂಜಾವಾಲ ಹಾಗೇನೆ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿದೆ.

ಎಸ್, ಸಮಯ ಆಗ್ತಿದೆ 3 ಗಂಟೆ. ಇನ್ನೇನು ನಮ್ಮ ಎವರ್ಗ್ರೀನ್ ಕಾರ್ಯಕ್ರಮವನ್ನು ಹಾಡುಗಳನ್ನು ಕೇಳುವಂತಹ ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದ್ಬಿಟ್ವಿ. ಹಾಡು ಕೇಳ್ತಾ ಇದ್ರೆ ನಿಜವಾಗ್ಲೂ ಸಮಯ ಹೋಗೋದು ಗೊತ್ತಾಗೋದೇ ಇಲ್ಲ. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಹೀಗೆ ಅನಿಸಿರುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಮಯ ಇದಾಗಿದೆ. ಸೊ ನಮ್ಮ ಮುಂದಿನ ಕಾರ್ಯಕ್ರಮ, ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅದಾದ ನಂತರ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈಗ ಪ್ರಾಯೋಜಿತ ಕಾರ್ಯಕ್ರಮ, NCERT ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ.

0: दीक्षा, शिक्षा की डिजिटल आधारिक संरचना, पीएम ई विद्या कार्यक्रम और आत्मनिर्भर भारत अभियान के अंतर्गत एनसीईआरटी शिक्षा मंत्रालय भारत सरकार की एक पहल। दीक्षा, दीक्षा।
1: खत्म हुआ झगड़ा।
2: पहाड़ा पहाड़ा, मैं नहीं सिखाता पहाड़ा।
3: माँ देखो, भैया मुझे पहाड़ा नहीं सिखा रहा।
2: मैं खेलने नहीं जाऊँ, जैसे ही मैं खेलने जाऊंगा वैसे ही पहाड़े की रट लगा देगी। मैं तो जा रहा हूँ।
3: मैं फेल हो जाऊंगी, सब हंसेंगे।
2: ये तेरा रोज रोज का नाटक। अच्छा बाबा, मैं खेलने नहीं जाता। छे एकम छे, छे दुनी बारह,
3: छे दुनी बारह।
4: राहुल खेले नहीं आ रहे।
2: अरे यार तुम लोग जाओ, मैं नहीं आ सकता। छे ती अठारह,
3: छे ती अठारह,
2: छे चौक
1: चौक। क्या ये आदर्श स्थिति है? क्या आप इसे यूं ही चलने देंगे? क्या आप बच्चों को दूसरे के हितों से अपने हितों को जोड़ना नहीं सिखाएंगे?
5: अरे मीना, तू रो क्यों रही है? और राहुल, तू खेलने नहीं गया?
2: माँ, मीना कहती है मुझे पहाड़ा सिखा।
5: तो क्या इसलिए तू खेलेगा नहीं?
2: मैं क्या करूं? क्या मीना को पहाड़ा ना सिखाऊं?
5: पहाड़ा तो जरूर सिखाओ, पर तुम्हारा खेलना भी तो जरूरी है।
2: ये कैसे होगा? मैं खेलूं भी, पहाड़ा भी सिखाऊं?
5: ये तो तुम दोनों जानो, लेकिन रोना धोना झगड़ा नहीं।
1: वाह, क्या बात है! लेकिन क्या बच्चे हल निकाल पाएंगे?
3: जब भी मैं पहाड़ा सिखाने को कहती हूँ तुम खेलने चले जाते हो।
2: तू पहाड़े की बात ही तब करती है। अच्छा अब रो मत। अच्छा बता, तू किसी और समय पहाड़ा याद नहीं कर सकती? तेरा मन शाम को खेलने को नहीं करता?
3: करता है, पर पहाड़ा।
2: तो ये नहीं हो सकता कि हम दोनों ही शाम को खेल लें?
3: फिर पहाड़ा कब?
2: देख, मैं रात को देर तक पढ़ता हूँ, तू जल्दी सो जाती है, तो तू जल्दी उठा भी कर, सुबह एक दो घंटे मुझसे पढ़ लिया कर।
3: तब तू कहेगा कि मैं सो रहा हूँ।
2: नहीं कहूँगा ना, मैं भी सुबह जल्दी उठा करूँगा और तुझे पहाड़ा सिखाऊंगा।
3: पक्का?
2: पक्का।
3: फिर गुस्सा तो नहीं करेगा?
2: क्यों करूँगा, तू तो मेरी छोटी बहन है।
3: हाँ सच? तो फिर मैं खेलने जाऊँ?
2: चप्पल तो पहन लो, मैं भी आ रहा हूँ।
1: कमाल है भाई, ठीक ही है, दूसरे की जरूरत को समझे बिना अपनी जरूरतें पूरी करना कहां तक ठीक है? क्या उमा देवी की तरह आप अपने बच्चों को अवसर देते हैं कि वे विवाद का ऐसा हल स्वयं निकालें जिसमें दोनों पक्षों का फायदा हो?
0: तो श्रोताओं, इसी कार्यक्रम के साथ अब हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुम लता, जगबंधु
6: और मंजू जी के साथ विमलेश को कल तक के लिए आज्ञा दीजिए। नमस्कार।
7: उमंग उमंग उमंग उमंग।
8: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
9: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, वंदे मातरम।
10: आकाशवाणी FM रेनबो। ಸಮಯ ಆಗಿದೆ 3:41:47. ನಮ್ಮ ಮುಂದಿನ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ
11: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
12: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
13: ನಮಸ್ಕಾರ ಸರ್.
12: ರೈತರ ವಿಷಯವಾಗಿ ನಾವು ಹಿಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ ಮಾಹಿತಿ ಕೊಡ್ತಾ ಇದ್ವಿ. ಈಗ ರೈತರಿಗೆ ಈ ಬೀಜಗಳ ಮೇಲೆ ಏನಾದರೂ ಹಕ್ಕಿದೆಯೇ, ಮತ್ತೆ ಬೆಲೆ ನಿಯಂತ್ರಣ ಅಥವಾ ಅನೇಕ ಕೆಲವು ವಿಷಯಗಳಲ್ಲಿ ಆಸ್ತಿ ವಿಷಯದಲ್ಲಿ ಕಾನೂನು ರೈತರ ವಿಷಯವಾಗಿ ಏನೇನು ಹೇಳುತ್ತೆ ಸರ್?
13: ಬೆಳೆಗೆ ಸಂಬಂಧಪಟ್ಟ ಬೀಜಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಒಂದು ಕಾನೂನನ್ನು 2001 ಜಾರಿಗೆ ತರಲಾಗಿದೆ. ಇದರಡಿಯಲ್ಲಿ ರೈತರಿಗೆ ಕೆಲವು ವಿಶೇಷ ಹಕ್ಕುಗಳಿವೆ. ಒಂದು, ತಮ್ಮ ಹೊಲದಲ್ಲಿ ಬೆಳೆದ ಬೀಜಗಳನ್ನು, ಬೆಳೆಗೆ ಸಂಬಂಧಪಟ್ಟ ಬೀಜಗಳನ್ನು ಉಳಿಸಿಕೊಳ್ಳಬಹುದು ಮತ್ತು ಇವುಗಳನ್ನು ಮರುಬಿತ್ತನೆಗೆ ಉಪಯೋಗ ಮಾಡಿಕೊಳ್ಳಬಹುದು. ಎರಡನೇದಾಗಿ, ಬೇರೆ ರೈತರ ಜೊತೆ ಈ ಬೀಜಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೀಜ ಮಾರಾಟ ಮಾಡಬಹುದು, ಆದರೆ ಯಾವುದೇ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡುವಂತಿಲ್ಲ. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿ ಇರುವಂತಹ ಸ್ಥಳೀಯ ತಳಿಗಳನ್ನು ದಾಖಲಿಸಿ ರಕ್ಷಣೆ ಮಾಡಿಕೊಳ್ಳುವಂತಹ ಹಕ್ಕು ಕೂಡ ಈ ಕಾಯ್ದೆ ಅಡಿಯಲ್ಲಿ ರೈತರಿಗೆ ಕೊಡಲಾಗಿದೆ.
12: ಈಗ ಕೆಲವು ಕಂಪನಿಗಳು ಸರ್ ಇಂಥವರ ರೈತರ ಕಡೆಯಿಂದ ತಗೊಂಡು ಅದನ್ನ ತಮ್ಮದೇ ಬೀಜ ಅನ್ನೋ ರೀತಿಯಲ್ಲಿ ಏನಾದರೂ ಈ ಪೇಟೆಂಟ್ ಗಳನ್ನು ಮಾಡ್ಕೋತಾರಲ್ಲ ಸರ್, ಆವಾಗ ಏನಾಗುತ್ತೆ?
13: ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವಾಗ ಅಂದ್ರೆ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಬಿಟಿ ಕಾಟನ್ ಅಥವಾ ಬಿಟಿ ಬದನೆಕಾಯಿ ಅಂತದ್ದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬೀಜಗಳನ್ನು ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಬಹುದು. ಆದರೆ ರೈತರು ಈ ಬೀಜ ಒಮ್ಮೆ ಖರೀದಿಸಿ ಬೆಳೆದರೆ ಮತ್ತೆ ಅದೇ ಬೀಜ ಉಳಿಸಿ ಬಿತ್ತಲು ಈ ಕಾಯ್ದೆಯಲ್ಲಿ ಕಂಪನಿಗಳು ಅನುಮತಿ ನೀಡುತ್ತವೆ. ಆದರೆ ಕಂಪನಿ ಬೀಜದ ಗುಣಮಟ್ಟ ಸರಿ ಇಲ್ಲದಿದ್ದರೆ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಅಥವಾ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ದೂರನ್ನು ನೀಡಬಹುದು.
12: ಹಾಗಾಗಿ ಈ ಕಂಪನಿಗಳು ನಮ್ಮ ಬೀಜಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬಾರದು ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಹೋರಾಟಗಳು
13: ನಡೆದಿದ್ದವು.
12: ಈಗ ಕೆಲವೊಂದು ಜ್ಞಾನಗಳು ರೈತರಿಗೆ ಸೀಮಿತ ಇರ್ತವೆ, ಅವ್ರಿಗೆ ಗೊತ್ತಿರ್ತದೆ, ಅದು ವಿಜ್ಞಾನಿಗಳಿಗೂ ಕೂಡ ಅದು ಆಶ್ಚರ್ಯ ಆಗುತ್ತೆ. ಆ ರೀತಿಯಾದಂತಹ ಒಂದು ಜ್ಞಾನದ ರಕ್ಷಣೆಯನ್ನ ಮಾಡಬಹುದಾ?
13: ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪ್ರಾದೇಶಿಕವಾದ ಕೆಲವು ಸಾಂಪ್ರದಾಯಿಕ ಜ್ಞಾನಗಳಿವೆ, ಅದರ ರಕ್ಷಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ, ಮತ್ತು ಮುಂದಿನ ಪೀಳಿಗೆಗಳಿಗೆ ಅದನ್ನು ಪಸರಿಸುವಂಥ ಜವಾಬ್ದಾರಿ ಕೂಡ ಪ್ರಸ್ತುತ ರೈತರಲ್ಲಿದೆ. ರೈತರ ಸಮುದಾಯ ಶತಮಾನಗಳಿಂದ ಬಳಸುತ್ತಾ ಇರುವಂಥ ತಳಿ ಇರಬಹುದು ಅಥವಾ ಔಷಧೀಯ ಗಿಡಗಳು, ಕೃಷಿ ವಿಧಾನಗಳನ್ನು ಈ ಕಂಪನಿಗಳನ್ನು ಪೇಟೆಂಟ್ ಮಾಡಿಕೊಳ್ಳದ ಹಾಗೆ ಬಯಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಅಂತೇಳಿ 2002 ಆಗಿರುವಂಥ ಕಾಯ್ದೆ ರಕ್ಷಣೆ ನೀಡುತ್ತದೆ. ಸ್ಥಳೀಯ ತಳಿಗಳನ್ನು NBPGR ಅಥವಾ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಅನ್ನುವಂಥ ಬ್ಯೂರೋನಲ್ಲಿ ದಾಖಲಿಸಬಹುದು.
12: ಅಂದರೆ ಯಾವುದೇ ರೀತಿಯಾದಂಥ ನಕಲಿ ಕೃಷಿ ಉತ್ಪನ್ನಗಳನ್ನು ಯಾರಾದರೂ ಮಾರಾಟ ಮಾಡಿದರೆ ಆವಾಗ ರೈತರಿಗೆ ಅದರಿಂದ ರಕ್ಷಣೆ ಇದೆಯಾ?
13: ರಕ್ಷಣೆ ಇದೆ ಖಂಡಿತವಾಗಿ. ಅದರಲ್ಲಿ ಒಂದೇ ಏನಂದರೆ ನಕಲಿ ಬೀಜ ಅಥವಾ ನಕಲಿ ಗೊಬ್ಬರ, ಕೀಟನಾಶಕ ಈ ರೀತಿ ಯಾವುದಾದ್ರೂ ಗಮನಕ್ಕೆ ಬಂದರೆ ತಕ್ಷಣ ಕೃಷಿ ಇಲಾಖೆಗೆ ರೈತರು ದೂರನ್ನು ನೀಡಿ ಅಥವಾ ಬೆಳೆ ಹಾಳಾದರೆ ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ ಅಥವಾ ಗ್ರಾಹಕ ವ್ಯಾಜ್ಯರ ಪರಿಹಾರ ಆಯೋಗದಲ್ಲಿ ಪರಿಹಾರವನ್ನು ಕೇಳಬಹುದು. ಅದರ ಒಂದು ಇಲ್ಲಿ ಗಮನಿಸಬೇಕಾದಂಥದ್ದು, ಯಾವುದೇ ರೈತರು ಬೀಜ, ಗೊಬ್ಬರ, ಕೀಟನಾಶಕ ಖರೀದಿಸುವಾಗ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಬಿಲ್ ಅನ್ನು ನೀವು ಅಂಗಡಿಯಿಂದ ತೆಗೆದುಕೊಳ್ಳಬೇಕು.
12: ಸಹಜವಾಗಿ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿ ಮೂಡಿದೆ. ಈಗ ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
13: ನಮಸ್ಕಾರ.
11: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
8: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
9: वंदे मातरम प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़ें। जय हिंद, जय भारत, वंदे मातरम।
14: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
15: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:38:50. ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಆಸ್ ಯೂಶುವಲ್ ನಾನು ಬಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಅಂತ್ಯಕ್ಷರಿಯನ್ನ ಹಾಡಿಸ್ತೀನಿ. ಸೊ ಅಂತ್ಯಕ್ಷರಿ ಅಲ್ಲ, ಹಾಡಿನ ಏನು ಮ್ಯೂಸಿಕ್ ಇರುತ್ತೆ ಅದನ್ನ ಪ್ಲೇ ಮಾಡ್ತೀನಿ. ಅದನ್ನ ನೀವು ಕಂಡು ಹಿಡಿಬೇಕು, ಕಾಲ್ ಮಾಡಿದವ್ರಿಗೆ ಮೊದಲ ಅವಕಾಶ ಇರುತ್ತೆ. ಸೊ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸಮಯಾವಕಾಶ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇದೆ ಕಣ್ರಿ. ಸೊ ಏನು ಮಾಡೋಕ್ಕಾಗಲ್ಲ, ಸಾಕಷ್ಟು ಜನ ಪಾಪ ಕೇಳ್ತಾ ಇರ್ತೀರಾ ಸಮಯನ ಜಾಸ್ತಿ ಮಾಡಿ ಅಂತ ಹೇಳಿ. ನಾವು ಕೂಡ ಖಂಡಿತವಾಗ್ಲೂ ಅದರ ಪ್ರಯತ್ನದಲ್ಲಿದ್ದೇವೆ. ಸೊ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಕರೆ ಮಾಡಬೇಕು ಅಂತ ಇದ್ದೀರಾ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-228-1206 ಈ ಸಂಖ್ಯೆಗೆ ಕಾಲ್ ಮಾಡಬಹುದು. ಕಾಲ್ ಮಾಡಿದ್ರೆ ಬೆಸ್ಟು ಮೆಸೇಜ್ ಮಾಡೋದಕ್ಕಿಂತ, ಅಥವಾ ನನಗೆ ಕಾಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡ್ಬೋದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9408091013 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕೂಡ ಕಳುಹಿಸಬಹುದು. ದಯವಿಟ್ಟು ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಸೊ ಕಾಲರನ್ನು ಸ್ವೀಕರಿಸೋಣ ಈ ಒಂದು ಚಿಕ್ಕ ಬ್ರೇಕ್ನ ನಂತರ.
2: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
3: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
1: ಎಸ್, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಕಾಲ್ಸ್ ಬರ್ತಾ ಇದೆ, ಯಾರು ಕರೆ ಮಾಡಿದ್ದಾರೆ ಮಾತಾಡ್ಸೋಣ. ಹಲೋ.
4: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
4: ಪದ್ಮಶ್ರೀ ಮೇಡಮ್, ರಾಮಚಂದ್ರಪುರದಿಂದ.
1: ಓ, ಓಕೆ. ಸೊ ನಿಮ್ಮ ಸಂದೇಶಗಳನ್ನ ಓದ್ತಾ ಇರ್ತೀವಿ, ಕಾಲ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಮ್ಯಾಮ್.
4: ನನಗೂ ಖುಷಿ ಆಯ್ತು ಮ್ಯಾಮ್, ತುಂಬಾ.
1: ಓಕೆ, ಸೊ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ರೂಲ್ಸ್ ಗೊತ್ತಾಯ್ತಲ್ವಾ?
4: ಗೊತ್ತಾಯ್ತು ಮೇಡಮ್.
1: ಸೊ ಈಗ ಹಾಡನ್ನ ಪ್ರಸಾರ ಮಾಡ್ತೀನಿ, ಅಂದ್ರೆ ಮ್ಯೂಸಿಕ್ ಮಾತ್ರ ಪ್ರಸಾರ ಮಾಡಿರ್ತೀನಿ. ಯಾವ ಹಾಡು ಯಾವ ಚಿತ್ರದ್ದು ಅಂತ ಹೇಳಿ ನೀವು ಕಂಡುಹಿಡಿಬೇಕು.
4: ಓಕೆ ಮೇಡಮ್.
1: ಓಕೆ, ಕೇಳಿಸ್ಕೊಳ್ಳಿ, ಸಾಂಗ್ ಪ್ಲೇ ಆಗುತ್ತೆ.

0: ಓಕೆ, ಹಾಡು ಯಾವ್ದು ಅಂತ ಗೊತ್ತಾಯ್ತಾ ಪದ್ಮಶ್ರೀ ಅವರೇ?
1: ಸುಬ್ರಭಾತ ಚಿತ್ರದ್ದು ಮೇಡಮ್.
0: ಓಕೆ, ಹಾಡಿ ಒಂದ್ ಎರಡ್ ಲೈನು. ಓಕೆ, ಲಿರಿಕ್ಸ್ ಒಂದ್ ಎರಡ್ ಲೈನ್ ಆದ್ರೂ ಹೇಳಲೇಬೇಕು ನೀವು. ಸುಬ್ರಭಾತ ಚಿತ್ರದ್ದು ಕರೆಕ್ಟ್, ಹಾಡು ಯಾವ್ದು?
1: ಅದೇ ಅದೇ,
0: ಬೇಗ ಬೇಗ ಟೈಮ್ ಓಡ್ತಾ ಇದೆ. ಓಕೆ, ಸೊ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಸುಪ್ರಭಾತ ಚಿತ್ರದಿಂದ ನನ್ನ ಹಾಡು ನನ್ನದು ಈ ಗೀತೆ ಪ್ರಸಾರ ಆಗುತ್ತೆ.
1: ಓಕೆ ಮೇಡಮ್.
0: ಓಕೆ ಪದ್ಮಶ್ರೀ ಅವರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ, ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.
1: ಕೇಳ್ತಾ ಇರ್ತೀನಿ ಮೇಡಮ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಪದ್ಮಶ್ರೀ ಅವರು ಕಾಲ್ ಮಾಡಿದ್ರು, ಕರೆಕ್ಟ್ ಆದ ಉತ್ತರ ತುಂಬಾ ಈಸಿ ಇತ್ತು. ಸೊ ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಿದ್ದೀರಾ. ಗಾಯತ್ರಿ ಚಂದ್ರಶೇಖರ್, ಜಿ ಬಸವರಾಜ್, ಸುಭಾನ್ ಹಂಪಕೋರಿ, ದೇವಿ ಸಿಂಗ್ ಸರೋಜಾ, ಹಾಗೇನೆ ಮತ್ತೆ ಸಂದೇಶವನ್ನ ಕಳಿಸ್ತಿರೋರು ಹರೀಶ್ ಅವರು, ಹಾಗೇನೆ ನನ್ನ ಹಾಡು ನನ್ನದು ಸುಪ್ರಭಾತ ಅಂತ ಹೇಳಿ ವೆಂಕಟೇಶ್ ಕಬಾಡಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ನಿಮಗಾಗಿ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಎಸ್, ಸುಪ್ರಭಾತ ಚಿತ್ರದಿಂದ ಒಳ್ಳೆಯ ಗೀತೆಯನ್ನ ಕೇಳ್ಕೊಂಬಂದ್ವಿ. ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದೀರಾ. ಹಾಡನ್ನ ಕಂಪ್ಲೀಟ್ ಆಗಿ ಪ್ರಸಾರ ಮಾಡದೇ ಇರೋದಕ್ಕೆ ನಾ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಸಮಯ ಅವಕಾಶ ಎಲ್ರಿಗೂ ಕಾಲ್ ಸಿಗ್ಲಿ, ಎಲ್ಲರೂ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹಾಡನ್ನ ಅರ್ಧಕ್ಕೆ ಕಟ್ ಮಾಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ಟಾಗಿದೆ. ಸೊ ನೀವು ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಬೇಗ ನಿಮ್ಮ ಫೋನನ್ನು ತಗೊಳ್ಳಿ, ಹೇಳಿರೋ ನಂಬರ್ ಡಯಲ್ ಮಾಡಿ ಬೇಗ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಓಕೆ, ಸೊ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಮ್ಯಾಮ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ನಿಮ್ಮ ವಾಯ್ಸು ತುಂಬ ಎಕೋ ಬರ್ತಾ ಇದೆಯಲ್ಲ. ಓಕೆ, ಸೊ ಬಹುಶಃ ಕರೆ ಮಾಡಬೇಕಾದ್ರೆ ಇದೇ ಸಮಸ್ಯೆ ಆಗುತ್ತೆ. ಸೊ ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ನೋಡಿ ಮಾಡಿ ಕಾಲನ್ನು ಮಾಡಿ. ಸೊ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಮರುಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-222-22-12-126 ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಸೊ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ.
1: ಹಲೋ
0: ಹಲೋ,
1: ನಾಗರಬಾವಿಯಿಂದ ರೇಖಾ ಅಂತ, ಪ್ಲೇ ಮಾಡಿ ಸಾಂಗ್, ಟ್ರೈ ಮಾಡ್ತೀನಿ.
0: ಓಕೆ ಓಕೆ ಓಕೆ, ನೀವು ತುಂಬಾ ಫಾಸ್ಟ್ ಇದ್ದೀರಾ.
1: ನಿಮ್ಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು.
0: ಓಕೆ, ನಿಮಗೂ ಕೂಡ ಶುಭಾಶಯ. ಸೊ ಸಾಂಗ್ ಬರ್ತಾ ಇದೆ, ಕೇಳಿಸ್ಕೊಳ್ಳಿ ಮಾ.

ಮೋಸ್ಟ್ಲಿ ಇವರು ಹಾಡು ಕೇಳಿದ ತಕ್ಷಣ ಹಾಡು ಹೇಳಕ್ಕೆ ಆಗಲ್ಲ ಅಂತ ಕಾಲ್ ಕಟ್ ಮಾಡಿಬಿಟ್ರು, ಏನಾಯ್ತೋ ಏನೋ ಪರವಾಗಿಲ್ಲ. ಸೊ ಮತ್ತೊಮ್ಮೆ ಕಾಲ್ ಮಾಡಿ ದಯವಿಟ್ಟು, ಕಾಲ್ ಹಾಡನ್ನು ಕೇಳಿಸ್ಕೊಂಡು ಆದಮೇಲೆ ನೀವು ಕಾಲ್ ಕಟ್ ಮಾಡಿಬಿಟ್ರೆ ನಮಗೆ ಮತ್ತೆ ಸಾಂಗ್ ಪ್ಲೇ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಗೇಮ್ ಕಂಟಿನ್ಯೂ ಮಾಡೋದಕ್ಕೆ. ಸೊ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಎ ಚಿತ್ರದ ಗೀತೆ 2008 ಲೇಡಿ, ಓಕೆ. ಸೊ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಹಾಗೆಯಿಂದ ಉಪೇಂದ್ರ ಚಿತ್ರದ್ದು ಹರೀಶ್ ಮಲ್ಲೇಶ್ವರ ಅವರು, ಹೌದು ಇದು ಎ ಚಿತ್ರದಲ್ಲ, ಸಾರಿ ಉಪೇಂದ್ರ ಚಿತ್ರದ ಗೀತೆ ಇದಾಗಿತ್ತು. ಹಾಗೇನೆ ಸಂದೇಶವನ್ನು ಕಳಿಸಿರುವಂಥವರು ಎನ್ ಆರ್ ಪ್ರಸಾದ್ ಅವರು, ರಾಜಾಜಿ ನಗರದಿಂದ. ಸೊ ಇವರಂತೂ ಆಲ್ಮೋಸ್ಟ್ ಫಸ್ಟಲ್ಲೇ ಇರ್ತಾರೆ ಯಾವಾಗಲೂ, ಉಪೇಂದ್ರ ಚಿತ್ರದಿಂದ. ಜಗದಾಂಬಿಕಾ ಹಂಸವೇಣಿ, ಓಕೆ. ಸೊ ಸಂದೇಶಗಳು ಬರ್ತಾ ಇದೆ. ಉಪೇಂದ್ರ ಚಿತ್ರದ ಗೀತೆ ಅರಸೀಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಅವರು, ಹಾಗೆಯೇ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಗೀತೆಯನ್ನು ಕೇಳುವಂತಹ ಸಮಯ ಆಗಿದೆ, ಹಾಡನ್ನು ಕೇಳಿ ಮತ್ತೆ ವಾಪಸ್ ಬನ್ನಿ.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम, प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा, हर दिन तिरंगा अभियान से जुड़ें। जय हिंद, जय भारत, ವಂದೇ ಮಾತರಂ.
2: ಓಕೆ, ಸೊ ಲಾಸ್ಟ್ ಟೈಮ್ ಕಾಲ್ ಮಾಡಿದಂಥವರು ಹಾಡನ್ನ ಪ್ಲೇ ಮಾಡಿದ ನಂತರ ಕಾಲ್ ಕಟ್ ಆಯ್ತೋ ಕಟ್ ಮಾಡಿಬಿಟ್ರೋ ಗೊತ್ತಾಗ್ಲಿಲ್ಲ. ದಯವಿಟ್ಟು ಯಾರು ಹಾಗೆ ಮಾಡೋಕೆ ಹೋಗ್ಬೇಡಿ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ರಿ. ಶಾನ್ ಅವರು ಅಗಲಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ. ಅನಂತ್ ಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ರೂಪಾ ಪಾಂಡುರಂಗರಾವ್ ಅವರು, ಜಿ ವಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಅವರು, ಇನ್ನೂ ಸಾಕಷ್ಟು ಜನ ಸಂದೇಶ ಬರ್ತಾ ಇದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ
3: ಹಲೋ
2: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್, ಸುದ್ದಗುಂಟೆಪಾಳ್ಯದಿಂದ ಸುಬ್ರಹ್ಮಣ್ಯ ಮೇಡಮ್.
2: ಓ, ಸುಬ್ರಹ್ಮಣ್ಯ ಅವರೇ, ಸೊ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಿ ಅನ್ಸುತ್ತೆ ನೀವು.
3: ಇಲ್ಲ ಮೇಡಮ್, ನನ್ ಲೈನೇ ಕಟ್ ಆಗೋಯ್ತಲ್ಲ ಮೇಡಮ್.
2: ಓಕೆ, ಸೊ ಇವತ್ತು ಸಾಂಗ್ ಪ್ಲೇ ಮಾಡಿ
3: ಕೇಳಿಸ್ತಿಲ್ಲ.
2: ಓಕೆ, ಇರ್ಲಿ ಬಿಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ.
3: ಆಯ್ತು ಮೇಡಮ್.
2: ಓಕೆ, ಸೊ ಸಾಂಗ್ ಪ್ಲೇ ಮಾಡ್ಲ ಸರ್?
3: ಮಾಡಿ ಮಾಡಿ ಮೇಡಮ್.
2: ಓಕೆ, ಹಾಡ್ ಕೇಳಿಸ್ಕೊಂಡ್ಮೇಲೆ ಕಾಲ್ ಕಟ್ ಮಾಡೋ ಹಾಗಿಲ್ಲ.
3: ಇಲ್ಲ, ಗೊತ್ತಿಲ್ಲ, ಗೊತ್ತಿದ್ರೆ ಗೊತ್ತಿದೆ ಅಂತೀನಿ, ಇಲ್ಲಾಂದ್ರೆ ಇಲ್ಲ ಅಂತ.

0: ಹೇಗಿರು
1: ಸೊ ಹೇಗೆ ಇರಿ, ಎಲ್ಲೇ ಇರಿ, ನಮ್ಮ ಆಕಾಶವಾಣಿನ ಕೇಳಿಸ್ಕೋತೀರಿ.
0: ಖಂಡಿತ ಮೇಡಮ್. ಓಕೆ ಮೇಡಮ್,
1: ಹೌದು ಹೌದು, ಕರೆಕ್ಟ್ ಆದ ಉತ್ತರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ಕರೆಕ್ಟ್ ಆದ ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಆಲ್ಮೋಸ್ಟ್ ಕಂಡುಹಿಡಿದು ಬಿಟ್ರು. ಮುಂದಿನ ಕಾಲರ್ ತಗೊಳ್ಳೋಣ. ಒಂದು ಸ್ವಲ್ಪ ಆದರೂ ಲಿರಿಕ್ಸ್ ಕೇಳ್ಕೊಂಬಂದ್ರೆ ಚಂದ ಅಲ್ವಾ? ಸೊ ಹಾಡನ್ನ ಕೇಳಿ ಮತ್ತೆ ವಾಪಸ್ ಬನ್ನಿ.

0: ಎಸ್, ಎಲ್ಲೇ ಇರಿ, ಹೇಗೆ ಇರಿ, ಕಾರ್ಯಕ್ರಮನ ಕೇಳಿಸ್ಕೊಂತೀರಿ. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಂತೂ ಮರೆಯಕ್ಕೆ ಹೋಗಲೇಬೇಡಿ. ಸೊ ಯಾರೆಲ್ಲ ಕಾಲ್ ಮಾಡಬೇಕು ಅಂತ ಇದ್ದೀರಾ, ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ. ಸೊ 0800 ಒಂದೇ ಒಂದು ಹಾಡಿನ ಕಾಲಾವಕಾಶ, 0800 222 228 1 2 0 6. ಸೊ ಹಾಗೆಯೇ ಎಲ್ಲೇ ಇರು ಹೇಗೆ ಇರು ಕಸ್ತೂರಿ ನಿವಾಸ ಚಿತ್ರದಿಂದ ಅನಂತಮೂರ್ತಿ ಶೃಂಗೇರಿಯವರು, ಎನ್ ಆರ್ ಪ್ರಸಾದ್ ಅವರು, ಹಾಗೇನೆ ಸುಮನ್ ಕೋರಿ ಹಂಪಸಾಗರದಿಂದ ಎಲ್ಲೇ ಇರು ಹೇಗೆ ಇರು ಇವರು ಹೆಸರನ್ನು ಹಾಕಿಲ್ದವರು ಯಾರಪ್ಪ, ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಣಮತಿ ಭೀಮಪ್ಪ ದಾವಣಗೆರೆಯಿಂದ, ಸುಜಾತಾ ಕೆ ನಟರಾಜ್, ಎನ್ ಜಿ ಬಸವರಾಜು ಅವರು, ಹಾಗೆಯೇ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಅರಸೀಕೆರೆಯಿಂದ, ಪಂಡಿತ್ ಚನ್ನಪ್ಪ ಸಾವರ್ಕರ್ ಅವರು, ಪದ್ಮಶ್ರೀ ಕುಟುಂಬದಿಂದ. ಸೊ ಎಲ್ಲರೂ ಕೂಡ ಕರೆಕ್ಟ್ ಆದಂತಹ ಉತ್ತರವನ್ನೇ ಕಳಿಸಿದ್ದೀರಾ. ಮುಂದಿನ ಕಾಲರ್ ಯಾರು ನೋಡೋಣ. ಹಲೋ,
1: ಹಲೋ
0: ಸರ್, ದಯವಿಟ್ಟು FM ಅನ್ನ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿಬಿಡಿ. ಹಲೋ, ಕೇಳಿಸ್ತಾ ಇದೆಯಾ ಸರ್ ನಾನು ಮಾತಾಡ್ತಾ ಇರೋದು? ಓಕೆ, ಸೊ ಕಾರ್ಯಕ್ರಮದ ರೂಲ್ಸ್ ಎಲ್ಲ ಗೊತ್ತಾಗಿದೆ ನಿಮ್ಗೆ? ಓಕೆ, ಹಾಡು ರೆಡಿ ಇದ್ದೀರಾ? ಓಕೆ, ಯಾವ ಹಾಡು ಕೊಡ್ಲಿ, ಎಲ್ಲ ಹಾಡು ಸಖತ್ತಾಗೇ ಇದಾವೆ. ಓಕೆ, ನಿಮ್ಗೋಸ್ಕರ ಒಂದು ಸಾಂಗ್ ಪ್ಲೇ ಆಗ್ತಾ ಇದೆ, ಯಾವ ಹಾಡು ಅಂತ ಕಂಡುಹಿಡಿಬೇಕು ನೀವು, ಕೇಳಿಸ್ಕೊಳ್ಳಿ.

0: ಓಕೆ, ಸೊ ಹಾಡ್ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಇಲ್ಲ ಮೇಡಮ್, ಅದು ಬರ್ತಿದೆ ಬಟ್ ಈಗ ಬರ್ತಾ ಇಲ್ಲ.
0: ನೆನಪಿಗೆ ಬರ್ತಾ ಇಲ್ವಾ?
1: ಗೊತ್ತಿಲ್ಲ,
0: ನೋಡಿ ಟ್ರೈ ಮಾಡಿ.
1: ಒಂದು ಸ್ವಲ್ಪ ಹಾಕಿ ಮೇಡಮ್.
0: ಸರಿ, ಓಕೆ, ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕಿಚ್ಚ ಸುದೀಪ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ ಇದು ಈ ಹಾಡು. ಗೊತ್ತಾಗ್ಲಿಲ್ವಾ? ಓಕೆ, ಉಸಿರೆ ಉಸಿರೆ ಹಾಡು. ಕಂಡಿಡಿಬಹುದಾಗಿತ್ತಲ್ಲ ಆರಾಮಾಗಿ. ಓಕೆ, ಹುಚ್ಚ ಚಿತ್ರದ ಗೀತೆ ಇದಾಗಿತ್ತು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಎಸ್, ಪಾಪ ಅವರಿಗೆ ಹಾಡು ಕಂಡಿಡೀಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದೀರಾ? ಸತೀಶ್ ಹೆಚ್ಚನ್ ಅವರು, ಹಾಗೇನೆ ಉಸಿರೆ ಉಸಿರೆ ಹಾಡು ಪಾಂಡುರಂಗರಾವ್ ಅವರು, ಹುಚ್ಚ ಚಿತ್ರದ ಗೀತೆ ಇದು ಅಂತ ಹೇಳಿ, ಗೋಪಾಲ ಕಾಂಬಳೇಕರ್ ಶಿವಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಗುರುರಾಜ್ ಅವರು ಟೆಲಿಕಾಮ್ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಇವರು ಕೂಡ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಹಾಗೆಯೇ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಎಂಥ ಸೂಪರ್ ಆದಂಥ ಪ್ಲೇಸಿಂದ ಸೂಪರ್ ಆದಂಥ ಉತ್ತರವನ್ನು ಕಳಿಸಿದ್ದಾರೆ, ನನಗಂತೂ ಬಹಳ ಖುಷಿ ಆಯಿತು. ಪದ್ಮಾವತಿ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುರುರಾಜ್ ಗೋಂಬಿ ಇಳಕಲ್ಲ ಇವರು ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದಾರೆ. ಸೊ ಮುಂದಿನ ಕಾಲ್ ತಗೊಳ್ಳೋದ ಬೇಡವಾ, ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳಿ. ಓಕೆ, ಲಾಸ್ಟ್ ಕಾಲ್.

0: ತಗೊಂಬಿಡೋಣಲ್ವಾ? ಸೊ ಮತ್ತೊಂದು ಗೀತೆನ ಕೇಳಿದ್ರೆ ಆಗುತ್ತೆ. ಕಾಲರ್ ನೋಡೋಣ. ಹಲೋ
1: ಹಲೋ,
0: ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ಮೇಡಮ್, ಹಗರಿ ಬೊಮ್ಮಳೆ ತಾಲೂಕು ಹಂಪ ಸರ್, ಸುಭಾನ್ ಕೋರಿ ಮೇಡಮ್.
0: ಓ, ಸುಭಾನ್ ಕೋರಿ ಅವರೇ, ಈಗಿನ್ನು ನಿಮ್ಮ ಹೆಸರು ಓದ್ತಾ ಇದ್ದೆ.
1: ಓಕೆ,
0: ಸೊ ನಿಮ್ಗಾಗಿ ಹಾಡ್ ಕಾಯ್ತಾ ಇದೆ, ಕೇಳಿಸ್ಕೊಳ್ಳಿ ಸರ್.
1: ಹಾ ಮೇಡಮ್.
0: ಓಕೆ.

0: ಓಕೆ, ಹಾಡು ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಮೇಡಮ್ ಇದು ಯಾರೇನು ಸೆಲ್ವ ಸೇದ್ರ ಹಾಡು ರೆಕಮೆಂಡ್ ಮಾಡಿದ್ರು?
0: ಹಾ, ಯಾವ ಹಾಡು
1: ಅದು? ಕುಶಲವೇ ಹೇಮವೇ ಅಂತಿದೆ ಮೇಡಮ್.
0: ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್.
1: ಆಯ್ತು, ನಮಸ್ಕಾರ.
0: ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಕಾಲ್ ಮಾಡಿದ್ರಿ, ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಇವತ್ತು ಯಾವ ಹಾಡುಗಳು ಕಂಪ್ಲೀಟ್ ಆಗಿ ಪ್ಲೇ ಮಾಡೋಕ್ಕಾಗಲಿಲ್ಲ, ಸೊ ಗೇಮ್ ಶೋ ಇದ್ದಿದ್ರಿಂದ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಆದ್ರೆ ಗೇಮ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದಿರಾ, ಯಾರೆಲ್ಲ ಉತ್ತರವನ್ನ ಕೊಟ್ಟಿದ್ರಿ, ಸಂದೇಶಗಳನ್ನ ಕಳಿಸಿದ್ರಿ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ FM ರೈನ್ಬೋ ಕನ್ನಡ ಕಮಲ ಬಿಲ್ಲು.

ಇಂದಿನ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಮುಂದಿನ ಬಾರಿ ಕಾರ್ಯಕ್ರಮಕ್ಕೆ ಬಂದಾಗ ಖಂಡಿತವಾಗಲೂ ನಿಮ್ಮ ಜೊತೆಯಾಗ್ತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಸಾರವಾಗಲಿದೆ. ಸಂದೇಶ್ ಟು ಸೋಲ್ಜರ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: August 14, 1947 ಭಾರತ ಕೆ ಇತಿಹಾಸ ಕಾ ವೋ ರಕ್ತ ರಂಜಿತ ದಿನ ಜಬ್ ದೇಶ ಕಾ ವಿಭಾಜನ್ ಹುವಾ ಔರ್ ಲಾಖೋ ಲೋಗೋ ನೇ ಇಸ್ ಬಂಟ್ವಾರೇ ಕಿ ತ್ರಾಸದಿ ಸಹಿ. ವಿಭಾಜನ್ ಕೆ ಕಾರಣ ಲೋಗೋ ಕೋ ಅಪ್ನಾ ಘರ್ ಪರಿವಾರ ಜಮೀನ್ ಔರ್ ಸಂಪತ್ತಿ ಭೀ ಛೋಡ್ನಿ ಪಡಿ. ಅಸಹನೀಯ ಪೀಡಾ ಸೆ ಜೂಝತೇ ಇನ್ ಮಜಬೂರ್ ಔರ್ ವಿಸ್ಥಾಪಿತ ಲೋಗೋ ಕೋ ನಿರ್ಮಮ ಹಿಂಸಾ ಕಾ ಸಾಮ್ನಾ ಕರ್ನಾ ಪಡಾ. ವರ್ಷ 2021 ಮೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ನೇ ವಿಭಾಜನ್ ಕಿ ಅಸಹನೀಯ ಪೀಡಾ ಔರ್ ದುಃಖ ಸೆ ಗುಜರೇ ಲೋಗೋ ಕೋ ಯಾದ್ ಕರ್ನೇ ಔರ್ ಉನ್ಹೇ ಶ್ರದ್ಧಾಂಜಲಿ ಅರ್ಪಿತ ಕರ್ನೇ ಹೇತು ವಿಭಾಜನ ವಿಭೀಷಿಕಾ ಸ್ಮೃತಿ ದಿವಸ್ ಕಿ ಘೋಷಣಾ. ಆಯ್ಯೇ 14 ಅಗಸ್ತ್ 2026 ಕೋ ಬಟವಾರೆ ಔರ್ ಉಸ್ ಸಮಯ ಹುಯಿ ಕ್ರೂರ ಹಿಂಸಾ ಕೆ ಶಿಕಾರ್ ಹುಯೇ ಲೋಗೋ ಕೋ ಅಪ್ನಿ ಶ್ರದ್ಧಾಂಜಲಿ ಅರ್ಪಿತ ಕರೇ. ಅಪ್ನೇ ಆಸ್ ಪಾಸ್ ಹೋನೇ ವಾಲೇ ಸೈಲೆಂಟ್ ಮಾರ್ಚ್ ಮೇ ಭಾಗೀದಾರಿ ಕರ್ತೇ ಹುಯೇ ಉನ್ಕಿ ಯಾದ್ ಮೇ ಏಕ್ ಮಿನಿಟ್ ಕಾ ಮೌನ್ ಧಾರಣ ಕರೇ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ, ನಮಸ್ತೆ.

ಸಂಜೆಯ ಕಾಗೆದೆ ಮಂಜುನಾಥಿಲ್ಲದೆ ಸಂಜೆಯ ಕಾಗೆದೆ ಅನ್ಕೋತಾ ಇರ್ತೀರಾ? ಎಸ್, ಈ ಬೋರಿಂಗ್ ಸಂಜೆಗೆ ಬೆಂಡತ್ತಿ ಬ್ರೇಕ್ ಹಾಕಿ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನೇಮರೆ ಮಾತು ಅಜಯ್ ಮಂಜುನಾಥ್. ಮನೋರಂಜನೆಗಿಲ್ಲ ರಜೆ, ಬಿಕಾಸ್ ದಿಸ್ ಇಸ್ ನಾನ್ ಸ್ಟಾಪ್ ಸಂಜೆ. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬಲು ಕನ್ನಡ ಕಾಮನಬಲು 101.3 FM. ನಾನ್ ಸ್ಟಾಪ್ ಸಂಜೆಯಲ್ಲಿ ಒಂದು ಸಕಾಲಾಗಿರೋ ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡ್ತಾ ಸಾಕೋಣ. ಏನು ಆ ವಿಚಾರ ಅನ್ನೋದಾದ್ರೆ, ಮನೆಯಲ್ಲಿ ಯಾರ್ಯಾರು ಕೇಳ್ತಾ ಇದ್ರೆ, ನಿಮ್ಮ ಅಪ್ಪ ಅಮ್ಮ ಅಥವಾ ದೊಡ್ಡವರು ಯಾರಾದ್ರೂ ಕೇಳಿಸ್ಕೋತಾ ಇದ್ರೆ ಈ ಶೋ ಅನ್ನೋ, ದಯವಿಟ್ಟು ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡಿ. ಸ್ವಲ್ಪ ಕಮ್ಮಿ ಅಂದ್ರೆ ಅಷ್ಟೊಂದು ಕಮ್ಮಿ ಮಾಡಿ, ಸ್ವಲ್ಪ ಒಂಚೂರು ಕಮ್ಮಿ ಮಾಡಿ ಸಾಕು. ನಾವಿವತ್ತು ಮಾತಾಡ್ತಾ ಇರೋದು ನೀವು ಚಿಕ್ಕ ವಯಸ್ಸಲ್ಲಿ ಕಳ್ತನ ಮಾಡಿದಂಥ ಅತಿ ದೊಡ್ಡ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಸಾಗೋಣ. ನೀವು ಕದ್ರ ಅಂತ ಕೇಳ್ತಾ ಇಲ್ಲ, ಏನು ಕದ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಒಂದಲ್ಲ ಒಂದು ಕಳ್ತನ ಮಾಡಿರ್ತೀವಿ, ವಿಚ್ ಇಸ್ ಆಬ್ವಿಯಸ್, ಕನ್ಫರ್ಮ್ ಆಗಿಬಿಟ್ಟಿರುತ್ತೆ. ಬಾಲ್ಯದಲ್ಲಿ ಯಾರು ಕೂಡ ಇನ್ನೋಸೆಂಟ್ ಅಲ್ಲ. ನಾವು ಸ್ಕೂಲ್ಗೆ ಹೋಗಬೇಕಾದ್ರೂ ಕಳ್ತನ ಮಾಡ್ತಾ ಇದ್ವಿ, ಮನೇಲಿದ್ದಾಗಲೂ ಕಳ್ತನ ಮಾಡ್ತಿದ್ವಿ, ಹೇಗಾದರೂ ಅಟ್ಲೀಸ್ಟ್ ಒಂದ್ಸಲ ಆದರೂ ಚಿಕ್ಕ ವಯಸ್ಸಲ್ಲಿ ಕಳ್ತನ ಮಾಡಿರ್ತೀವಿ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ನೀವು ಮಾಡಿದಂಥ ದೊಡ್ಡ ಕಳ್ತನ ಯಾವುದು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ಕರೆ ಮಾಡಿ ದೂರವಾಣಿ ಸಂಖ್ಯೆ 0802028120802 ಕರೆ ಮಾಡಿ, ಅಥವಾ ಸಂದೇಶ ಕಳ್ಸ್ಕೊಡೋದಾದ್ರೆ ವಾಟ್ಸ್ಆಪ್ ಸಂಖ್ಯೆ 9480910013ಕ್ಕೆ ನಿಮ್ಮ ಸಂದೇಶಗಳು ಬರಲಿ. ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ ಲೈನ್ ಆಗಿದೆ, ಕೇಳಿ ಎಂಜಾಯ್ ಮಾಡಿ.

0: secret is dangerous to health.
1: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಕಳ್ಳ ಕಳ್ಳ ಏಯ್ ಕಳ್ಳರು ನಾವೆಲ್ಲರೂ.
1: ಎಸ್, ಕಳ್ಳರು ನಾವೆಲ್ಲರೂ ಅಂತ ಹೇಳ್ತಾ ನಾವು ಕಳ್ಳತನದ ಕಾನ್ಫೆಷನ್ ನ ಮಾಡ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆಯಲ್ಲಿ. ಮೈಸಲ್ಲಿ ಪೆನ್ ಕದ್ದಿರ್ತೀವಿ, ಪೆನ್ಸಿಲ್ ಕದ್ದಿರ್ತೀವಿ, ಎರೇಸರ್ ಕದ್ದಿರ್ತೀವಿ, ಫ್ರೆಂಡ್ ಜಾಮೆಟ್ರಿ ಬಾಕ್ಸ್ ನ ಕದ್ದಿರ್ತೀವಿ, ಟಿಫನ್ ಬಾಕ್ಸ್ ಕೂಡ ಕದ್ದಿರ್ತೀವಿ. ಈ ತರ ಒಂದಷ್ಟು ಕಳ್ತನ ಮಾಡಿರ್ತೀವಿ ಅಲ್ವಾ? ಇದಕ್ಕಿಂತ ಡೇಂಜರಸ್ ಅಂದ್ರೆ ಫ್ರೆಂಡ್ ನ ಹೊಸ ಪೆನ್ ಚೆನ್ನಾಗಿದೆ ಅಂತ ಹೇಳಿ ಕಾಂಪ್ಲಿಮೆಂಟ್ಸ್ ನ ಕೊಟ್ಟಿರ್ತೀವಿ, ಆಮೇಲೆ ನೆಕ್ಸ್ಟ್ ಡೇ ನಾವೇ ಅದನ್ನ ಎತ್ತಾಕೊಂಡ್ಬಿಟ್ಟಿರ್ತೀವಿ. ನೀವು ಚಿಕ್ಕ ವಯಸ್ಸಲ್ಲಿ ಮಾಡಿರುವಂತಹ ಈ ಚಿಕ್ಕ ಪುಟ್ಟ ಕಳ್ತನಗಳನ್ನ ಬಿಟ್ಟು ನೀವು ಮಾಡಿರುವಂತಹ ದೊಡ್ಡ ಕಳ್ತನ ಯಾವುದು ಅದನ್ನ ಹಂಚಿಕೊಳ್ಳಿ ಅಂತ ಕೇಳಿದೆ. ಒಂದಷ್ಟು ಬ್ಯೂಟಿಫುಲ್ ಸಖರಾಗಿರೋ ಫನ್ನಿ ಸಂದೇಶಗಳು ಬಂದಿದೆ, ಖಂಡಿತ ಸಂದೇಶಗಳನ್ನ ಓದ್ತೀನಿ. ನೀವು ಕೂಡ ಸಂದೇಶ ಕಳ್ಸಿಕೊಡಿ, ಹಾಗೆ ಕರೆ ಮಾಡಿ ಕೂಡ ನೀವು ಮಾಡಿರುವಂತಹ ಕಳ್ತನನ ಒಪ್ಕೋಬಹುದು, ಬಿಕಾಸ್ ಯಾರು ಕೂಡ ನಿಮ್ಮನ್ನ ಹಿಡಿಯೋದಿಲ್ಲ ಇಲ್ಲಿ. ದೂರವಾಣಿ ಸಂಖ್ಯೆ 0800-222-8102 ಕರೆ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ.

0: ಮಜಾ ಕೇಳೋ ರಜೆ ಬಿಕಾಸ್ ದಿಸ್ ಇಸ್ ನಾನ್ ಸ್ಟಾಪ್ ಸಂಜೆ.
1: ಕಳ್ಳ ಕಳ್ಳ ಕಳ್ಳ ಕಳ್ಳ ಕಳ್ಳರು ನಾವೆಲ್ಲರು.
0: ಏಯ್ ಕಳ್ಳರು ನಾವೆಲ್ಲರೂ, ಏನ್ ಸಖದಾಗಿರೋ ಹಾಡಲ್ವಾ. ಇವತ್ತು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂಥದ್ದು ಅದೇ ವಿಚಾರ. ಚಿಕ್ಕ ವಯಸ್ಸಲ್ಲಿ ಮಾಡಿರುವಂತಹ ದೊಡ್ಡ ಕಳ್ಳತನ ಯಾವುದು ಅಂತ ನಾನು ಕೇಳಿದ್ದೆ. ಸ್ನೇಹಿತರು ಲೈನ್ ಅಲ್ಲಿ ಇದಾರೆ, ಮಾತಾಡ್ಸೋಣ. ನಮಸ್ಕಾರ.
2: ನಮಸ್ಕಾರ.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
2: ನಾನು ಕಮ್ಮನಹಳ್ಳಿ. ಕಮ್ಮನಹಳ್ಳಿ
0: ಕಮ್ಮನಹಳ್ಳಿಯಿಂದ. ತಮ್ಮ ಹೆಸರು?
2: ನನ್ನ ಹೆಸರು ಕುಶಾಲಪ್ಪ ಅಂತ.
0: ಕುಶಾಲಪ್ಪ ಅವರೇ, ಏನ್ ಕಳ್ಳತನ ಮಾಡಿದ್ರಿ ಚಿಕ್ಕ ವಯಸ್ಸಲ್ಲಿ?
2: ಅದೇ ಮೊಬೈಲ್ ಕಳ್ಳತನ ಮಾಡಿದೆ ನಾನು.
0: ಮೊಬೈಲ್ ಕಳ್ಳತನ, ಅದು ಚಿಕ್ಕ ವಯಸ್ಸಲ್ಲಿ ಅಪರಾಧ ಅಲ್ವಾ ಅದು?
2: ಅದು ತಮಾಷೆಗೆ ಮಾಡಿದ್ದು.
0: ಓಕೆ.
2: ಅದು ಸೀರಿಯಸ್ ಆಗ್ಬಿಟ್ಟು ಫ್ರೆಂಡ್ ಪ್ರಿನ್ಸಿಪಲ್ ಹೇಳ್ಬಿಟ್ರು.
0: ಓ ಮೈ ಗಾಡ್,
2: ಬಹಳ ಸೀರಿಯಸ್ ಆಯ್ತು. ಆಮೇಲೆ ಒಂದ್ ವಾರ ಸಸ್ಪೆಂಡ್ ಮಾಡಿದ್ರು.
0: ಸಸ್ಪೆಂಡ್ ಮಾಡಿದ್ರು? ಓಕೆ ಓಕೆ. ತಮಾಷೆ ಮಾಡಕ್ ಹೋಗಿ ಅಮಾಸೆ ಆಗುತ್ತೆ ಅಂತಾರಲ್ಲ, ಆ ತರ ಆಗಿತ್ತು ನಿಮ್ಮ ಪರಿಸ್ಥಿತಿ ಆ ಟೈಮಲ್ಲಿ?
2: ಹೌದೌದೌದು.
0: ಓಕೆ, ಏನ್ ಪನಿಷ್ಮೆಂಟ್ ಸಿಕ್ಕಿತ್ತು ಅದಕ್ಕೆ?
2: ಪನಿಷ್ಮೆಂಟ್ ಒಂದ್ ವಾರ ಸಸ್ಪೆಂಡ್.
0: ಓಕೆ, ಕಾಲೇಜ್ ಅಲ್ಲ, ಸ್ಕೂಲ್ ಅಲ್ಲ?
2: ಸ್ಕೂಲಲ್ಲಿ.
0: ಓಕೆ, ಆಮೇಲೆ ಕಾಂಪ್ರಮೈಸ್ ಆದ್ರ ನೀವು ನಿಮ್ ಫ್ರೆಂಡು?
2: ಕಾಂಪ್ರಮೈಸ್ ಆದ್ರೆ ಅದು ಎರಡು ವರ್ಷ ಆದ್ಮೇಲೆ ಕಾಂಪ್ರಮೈಸ್ ಆಡ್ತೀವಿ.
0: ಎರಡು ವರ್ಷ? ಓಕೆ.
2: ಬೆಸ್ಟ್ ಫ್ರೆಂಡ್.
0: ಓಕೆ ಓಕೆ. ಹೀಗಿತ್ತು ನಿಮ್ಮ ಕಳ್ಳತನದ ಕಥೆ. ಅದಾದ್ಮೇಲೆ ಯಾವತ್ತೂ ಯಾವತ್ತು ಕಳ್ಳತನ ಕೈ ಹಾಕ್ಲಿಲ್ವಾ?
2: ಅದಕ್ಕೆ ತಾಯಿ ತಂದೆ

0: ಕೇಳಿದ್ದ ಕೈಗೆಲ್ಲ, ನಮ್ ತಾಯಿ ನಮ್ ತಂದೆ ಎಕ್ಸ್ ಮಿಲಿಟರಿ ಮ್ಯಾನ್ ಮೇಜರ್ ಆಗಿದ್ರು, ನಮ್ ಕೊಡಗಿನಲ್ಲೆಲ್ಲ ಮಿಲಿಟರಿ ಸೇರ್ಲೇಬೇಕಲ್ಲ,
1: ಪನಿಶ್ಮೆಂಟ್ ಸಿಕ್ತು, ಆಮೇಲೆ ಕಳ್ತನ ಮಾಡೋ ಕೆಲಸನೇ ಬಿಟ್ಬಿಟ್ರಿ ಅಂತ ಆಯ್ತು. ಓಕೆ, ನಿಮ್ಮ ನೆನಪನ್ನ ಹಂಚ್ಕೊಡೋದಕ್ಕೆ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮ ಕೇಳ್ತಾ ಇರಿ.
0: ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದ.

0: ನಾನ್ ಸ್ಟಾಪ್ ಸಂಚಲಿ ನಾವೆಲ್ಲರೂ ಒಟ್ಟಿಗೆ ಸಾಕ್ತಾ ಇದೀವಿ. ನಮ್ಮ ಮುಂದಿನ ಕಾಲರ್ ಯಾರು, ಕಳ್ಳರು ಯಾರು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ನಮಸ್ತೆ ಸರ್, ನಾನು ಜಗದಾಂಬಿಕಾ.
0: ಓಕೆ, ನಿಮ್ಮ ಕಳ್ಳತನದ ಕನ್ಫೆಷನ್ ಶುರುವಾಗ್ಲಿ, ಹೇಳಿ.
1: ಸರ್, ನಾನು ಆಗ ಒಂದು 4 ಅಥವಾ 5 ತರಗತಿ ಅನ್ಕೊಳ್ತೀನಿ ಸರ್.
0: ಏನ್ರಿ, ಆಗ ಚಿಕ್ಕ ವಯಸ್ಸಲ್ಲಿ
1: ಮನೇಲೆಲ್ಲ ಆಗ ದೂರದರ್ಶನ ಎಲ್ಲ ಇರ್ಲಿಲ್ಲ.
0: ನಾವು
1: ಪಕ್ಕದ ಮನೆಗೆಲ್ಲ ಹೋಗ್ತಿದ್ವಿ ಇದು ದೂರದರ್ಶನ ನೋಡೋದಕ್ಕೆ. ಅವಾಗ ಆ ಮಕ್ಳು ಆ ಮನೇಲಿ ಇದ್ರು, ಮಕ್ಳು ಹಣ ಇಟ್ಕೊಂಡು ಆಟ ಆಡ್ತಿದ್ರು ನಾಣ್ಯಗಳ ಜೊತೆಲಿ. ಅದ್ರಲ್ಲಿ 1 ರೂಪಾಯಿನ ನಾನ್ ಕಳ್ತನ ಮಾಡಿ ತಗೊಂಡ್ಬಂದ್ಬಿಟ್ಟೆ ಮನೆಗೆ.
0: ಮೈ ಗಾಡ್, 1 ರೂಪಾಯಿ!
1: ಹೌದು ಸರ್.
0: ಅಲ್ಲ ಕಣ್ರಿ, ಕಳ್ತನ ಮಾಡೋದ್ ಮಾಡ್ತಿರೋ ಅವಳು ಸರಿಯಾಗಿ ಕಳ್ತನ
1: ಮಾಡೋದಲ್ವಾ. ಹಾಗಾಗಿ ತಗೊಂಡ್ಬಂದ್ಬಿಟ್ಟೆ. ಅವರು ಮನೆ ಯಜಮಾನರು ಬಂದು ನಮ್ಮ ತಂದೆ ತಾಯಿಗಳಿಗೆ ದೂರು, ನಿಮ್ ಮಗಳು ತಗೊಂಡ್ಬಂದಿದ್ದಾರೆ.
0: ಬೆಂಡತ್ತಿದ್ರ ಮನೇಲಿ ಅವತ್ತು?
1: ಸರ್, ಅವಾಗ ನಮ್ ತಂದೆ ಇದ್ರು, ನನ್ನನ್ನ ಉಳಿಸ್ಕೊಳ್ಳೋಕೋಸ್ಕರ ಇಲ್ಲ ನಾನೇ ಕೊಟ್ಟಿದ್ದೆ ಹಣನ ಅಂತ ಹೇಳ್ಬಿಟ್ರು.
0: ಎಂಥ ತಂದೆ!
1: ಆದ್ರೆ ನಮ್ಮಅಮ್ಮ ಬಿಡ್ಲಿಲ್ಲ ಸರ್, ಇಲ್ಲ ನಾವು ಕೊಟ್ಟಿಲ್ಲ ಹಣನ, ಅವ್ಳು ತಗೊಂಬಂದಿರೋದು ನಿಜ ಅಂತ. ನಾನು ಅಷ್ಟೊಳಗಡೆ ನಾನು ಅಂಗಡಿಗೆ ಹೋಗಿ ತಗೊಂಡು ತಿಂದ್ಬಿಟ್ಟಿದ್ದೆ, ತಿಂಡಿ ತಗೊಂಡು ತಿಂದ್ಬಿಟ್ಟಿದ್ದೆ.
0: ಸೂಪರ್, ಇದು ಇದು ಆಕ್ಚುಲಿ ಚೆನ್ನಾಗಿರೋದು.
1: ಆಗ ನಮ್ಮಅಮ್ಮ ಇಲ್ಲ ನಾವು ಕೊಟ್ಟಿಲ್ಲ, ಯಾವ್ದೇ ಹಣ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮಅಮ್ಮ ನನಗ್ ಬೈದ್ರು. ಮತ್ತೆ ನಮ್ಮಅಮ್ಮ ಹಣನ ಅವ್ರಿಗೆ ಕೊಟ್ರು,
0: ವಾಪಸ್ ಕೊಟ್ರು. ನೋಡಿ, ಒಂದ್ ಕಡೆ ಕೇರ್ ಏನು ಕಾಪಾಡ್ಕೊಳ್ಳುವಂತ ತಂದೆ, ಇನ್ನೊಂದ್ ಕಡೆ ತಪ್ಪು ಮಾಡಿರೋ ಮಗಳಿಗೆ ಬುದ್ಧಿ ಕಲಿಸುವಂತ ತಾಯಿ.
1: ಅವತ್ತಿಂದ ಇಲ್ಲಿವರೆಗೂ ನನಗೆ ಯಾವ್ದೇ ಒಂದು ವಸ್ತುನ ಹೊರಗಡೆ ನೋಡಿದ್ರು ನನ್ಗೆ ಅದನ್ನ ಎತ್ಕೋಬೇಕು ಅಂದ್ರೆ ತುಂಬಾ ಭಯ ಆಗುತ್ತೆ.
0: ಭಯ ಆಗುತ್ತೆ, ಸೂಪರ್.
1: ಅದರಿಂದ ಒಂದ್ ದೊಡ್ಡ
0: ಪಾಠ ಕಲ್ತೀನಿ,
1: ಪಾಠ ಕಲ್ತ್ಕೊಂಡೆ. ಮತ್ತೆ ಈಗ ನಮ್ಮ ಮನೆ ಮಕ್ಳಿಗೂ ನಾನು ಅದನ್ನೇ ಹೇಳ್ಕೊಡ್ತೀನಿ. ನಮ್ಮ ಮನೆ ಮಕ್ಳನ್ನು ಈಗ ಯಾವ್ದೇ ತರ ಕಲ್ತನೋ ಆ ತರದೆಲ್ಲ ಇಲ್ಲ.
0: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದ, ನಿಮ್ಮ ನೆನಪನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
1: ಬಹಳ ಧನ್ಯವಾದಗಳು ಸರ್,
0: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಕೂಡ ಕರೆ ಮಾಡಿ, ನಿಮ್ಮ ಕಳ್ತನದ ಕನ್ಫೆಷನ್ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 0802228216 ಕ್ಕೆ ನಿಮ್ಮ ಕರೆಗಳು ಬರಲಿ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
6: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा, हर दिन तिरंगा अभियान से जुड़े. जय हिंद, जय भारत, वंदे मातरम.

ಸಮಯ 5:33 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು ಮಜಕ್ಕೆಲ್ಲ ರಜೆ ಬಿಕಾಸ್ ದಿಸ್ ಇಸ್ ನಾನ್ ಸ್ಟಾಪ್ ಸಂಜೆ. ನಾನ್ ಸ್ಟಾಪ್ ಸಂಜೆಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಪ್ರಕಾಶ್ ಅವರು ಬೆಂಗಳೂರಿನಿಂದ ಒಂದು ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮನೇಲಿ ಒಂದು ಫ್ರಿಡ್ಜ್ ಇತ್ತು, ಆಗಷ್ಟೇ ಫ್ರಿಡ್ಜ್ಗಳನ್ನ ತಂದಿದ್ದು ನಮ್ಮ ಏರಿಯಾಗೆ. ಫ್ರಿಡ್ಜಲ್ಲಿ ಒಂದ್ಸಲ ಕೇಕನ್ನ ಇಟ್ಟಿದ್ರು, ನಾನು ರಾತ್ರಿ ಎಲ್ಲರೂ ಮಲಗಿದ್ದಾಗ ಫ್ರಿಡ್ಜ್ ತೆಗೆದು ಆ ಕೇಕನ್ನ ತಿಂದು ಅದನ್ನ ಯಾವ ಜಾಗದಲ್ಲಿತ್ತು ಸ್ವಲ್ಪ ತಿಂದು ಅದೇ ಜಾಗದಲ್ಲಿ ವಾಪಸ್ ಇಟ್ಟಿದ್ದೆ. ಬೆಳಗ್ಗೆ ಅಮ್ಮ ನನಗೆ ಮತ್ತೆ ನನ್ನ ತಮ್ಮನಿಗೆ ಕೇಕ್ ಹಂಚೋಣ ಅಂತ ತೆಗೆದು ನೋಡ್ತಾರೆ, ಆಲ್ರೆಡಿ ಸ್ವಲ್ಪ ಖಾಲಿಯಾಗಿತ್ತು. ಅದನ್ನ ನೋಡಿ ಕೇಕ್ ಯಾರು ತಿಂದ್ಬಿಡಿದಾರೆ ಅಂತ

ಅಮ್ಮ ಹೇಳ್ತಾ ಇದ್ರು. ಆಗ ನಾನು ಬಂದು, ಅಮ್ಮ ಇಲಿ ಹೋಗಿ ತಿಂದಿರ್ಬೇಕಮ್ಮ ಫ್ರಿಡ್ಜ್ ಒಳಗೆ ಅಂತ ಹೇಳಿದ್ದೆ. ಆಗ ನಮ್ಮ ಅಪ್ಪ ಅಮ್ಮ ಏನು ಕ್ಲೋಸ್ ಆಗಿರೋ ಡೋರ್ ಒಳಗೆ ಇಲಿ ಹೇಗೋ ಹೋಗುತ್ತೆ ಅಂತ ಕೇಳಿದ್ರು. ಆಗ ಸಿಕ್ಕಾಕೊಂಡಿದ್ದೆ ನಾನು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಫಾಂಡ್ ಮೆಮೊರೀಸ್ ಅಲ್ವಾ ಈ ರೀತಿಯ ಕಳ್ಳತನದ ಕನ್ಫೆಷನ್ ಆಗಲಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ವಾಟ್ಸ್ಆ್ಯಪ್ ಸಂಖ್ಯೆ 9484809100 ನಿಮ್ಮ ಸಂದೇಶಗಳು ಬರಲಿ. ಕರೆ ಮಾಡಿದೆ ಆದರೆ ದೂರವಾಣಿ ಸಂಖ್ಯೆ 0802228126 ನಿಮ್ಮ ಕರೆಗಳು ಬರಲಿ.

ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಸಾಕ್ತಾ ಇದೀವಿ. ಒಂದಷ್ಟು ಸಖತ್ತಾಗಿರೋ ಸಂದೇಶಗಳು ಬಂದಿದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಕೇಳೋಣ. ನಾನು 8 ವರ್ಷದವನಾಗಿದ್ದಾಗ ಚಿಕ್ಕಮ್ಮನ ಮನೆಯಿಂದ ಸಿನಿಮಾ ಚಿತ್ರಕಥೆ ಕ್ಯಾಸೆಟ್ ಕತ್ಕೊಂಬಂದಿದ್ದು ನೆನಪಾಯ್ತು ಸರ್. ಅದು ಯಾವ ಸಿನಿಮಾ ಕತೆ ಅಂತ ಗೊತ್ತಾ? ಅಗ್ನಿ IPS. ಆ ಸಿನಿಮಾ ಅಂದರೆ ತುಂಬ ಇಷ್ಟ ಆಯಿತು ಆ ಟೈಮಲ್ಲಿ. ಅದಕ್ಕೆ ಅದನ್ನು ಎತ್ತಾಕೊಂಡು ಬಂದ್ಬಿಟ್ಟೆ ಅಂತ ಮಹೇಶ್ ಅವರು ಮಂಡ್ಯದಿಂದ ಹೇಳ್ತಾ ಇದ್ದಾರೆ. ನಮ್ಮ ಕಚೇರಿಯಲ್ಲಿ ವಾರಕ್ಕೊಮ್ಮೆ ಹಿಂದೆ ಪತ್ರಿಕೆ, ಹಿಂದಿ ಪತ್ರಿಕೆ ಬರ್ತಾ ಇತ್ತು. ಅದರಲ್ಲಿ ನನ್ನ ಹೆಸರು ಬರಬೇಕು ಅಂತ ತಮಿಳ್ನಲ್ಲಿ ಒಂದು ಕವನ ಬರೆದೆ. ಅದು ಹೇಗೆ ಬರ್ತಿದ್ದಾರೆ ಗೊತ್ತಾ? ಇವರು ನಿಘಂಟು ಡಿಕ್ಷನರಿಯನ್ನು ಯೂಸ್ ಮಾಡಿಕೊಂಡು ತಮಿಳು ಹಿಂದಿಯಲ್ಲಿರುವಂಥ ಒಂದು ಕವನನ ಅನುವಾದ ಮಾಡಿ ಬರೆದೆ. ಗೊತ್ತಿರೋರ ಬಳಿ ಹೋಗಿ ಒಂದಷ್ಟು ಕರೆಕ್ಷನ್ ಮಾಡಿಸ್ಕೊಳ್ಳೋಣ ಅಂತ ಹೋದೆ. ಅವರು ಸಂಪೂರ್ಣವಾಗಿ ಹೊಸ ಕವನನೇ ಬರೆದ್ಕೊಟ್ರು. ಅದೇ ಕವನನ ಅವರು ಮತ್ತೊಬ್ಬರಿಗೂ ಕೂಡ ಕೊಟ್ಟಿದ್ರು. ಆ ಕವನನ ಪ್ರಕಟಣೆ ನೀಡಿದಾಗ ಕಚೇರಿಯವರು ನನಗೆ ಬೈದು ಕಳ್ಳ ಅಂತ ರೀಕ್ಸಿ ಕೊನೆಗೆ ಒಂದು ಸಮಾಧಾನಕರ ಬಹುಮಾನ ಕೂಡ ಕೊಟ್ಟಿದ್ರು ಅಂತ ಈ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಇವರು ಕೃತಿಚೌರ್ಯದ ಕಳ್ಳತನ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಏನೇನು ಕಳ್ಳತನ ಮಾಡ್ತೀವಿ ಅಂತ ನೆನಪಿಲ್ಲ, ಆದರೆ ಈಗ ನಮ್ಮ ಮನಸ್ಸನ್ನು ಕದ್ದಿರೋದು ಖಂಡಿತವಾಗ್ಲೂ ನೀವುಗಳೇ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ. ಇಲ್ಲಾಂದರೆ ಈ ಥರ ಅಳೋ ಮಗುನ ಎತ್ಕೊಂಡು ತಿರುಗೋ ಹಾಗೆ ರೇಡಿಯೋನ ಹೋಗೋ ಹಾಗೆ ಅಳೋ ಮಗುನ ಎತ್ಕೊಂಡು ತಿರುಗೋ ಹಾಗೆ ರೇಡಿಯೋನ ಎಲ್ಲ ಕಡೆ ಏನು ಹೊತ್ಕೊಂಡು ಹೋಗೋ ಥರ ಮಾಡಿದಿರಾ ಅಂತ ಬಹರೈನಿಂದ ಪದ್ಮ ಅವರು ಒಂದು ಬ್ಯೂಟಿಫುಲ್ ಸಂದೇಶ ಕಳಿಸ್ಕೊಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ಯು ರಿಯಲಿ ಮೇಡ್ ಮೈ ಡೇ. ಈಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಗಳಿಗಾಗಿ ಕೇಳಿ, ಎಂಜಾಯ್ ಮಾಡಿ, ಆರಾಮಾಗಿ ಕೇಳಿ, ಬಿಕಾಸ್ ದಿಸ್ ಇಸ್ ಆರಾಮಾಗಿರಿ ಸುಬ್ಬಲಕ್ಷ್ಮೀ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಲಾಸ್ಟ್ ಇವರು ಬೆಂಗಳೂರಿಂದ ಸರ್, ನಾನು ಕಾಲೇಜಲ್ಲಿ ಇದ್ದಾಗ ಫ್ರೆಂಡ್ಸ್ ತಂದಿರುವಂಥ ಟಿಫನ್ ಬಾಕ್ಸ್ನ ಕದ್ದು ತಿಂತಾ ಇದ್ದೇವೆ. ಏನು ಬೆಂಚಿನ ಕೆಳಗಡೆ ಜಾಗ ಇರ್ತಿತ್ತು ಬುಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ, ಅಲ್ಲಿ ಅವರು ಲಂಚ್ ಬಾಕ್ಸ್ಗಳನ್ನ ಟಿಫನ್ ಬಾಕ್ಸ್ಗಳನ್ನ ಇಡ್ತಿದ್ರು. ನಾನು ಅದನ್ನು ತೊಗೊಂಡು ಹೋಗಿ ಲಾಸ್ಟ್ ಬೆಂಚಲ್ಲಿ ಟೀಚರ್ ಬರೋ ಗ್ಯಾಪಲ್ಲೇ ಕುತ್ಕೊಂಡು ತಿಂತಾ ಇದ್ದೆ. ಎಷ್ಟೋ ಸಲ ಟೀಚರ್ ಪಾಠ ಮಾಡ್ತಾ ಇದ್ರು ಕೂಡ ದೋಸೆ ಗೀಸೆ ಎಲ್ಲ ಗ್ಯಾಪ್ ಗ್ಯಾಪಲ್ಲೇ ತಿಂತಾ ಇದ್ದೆ. ಥ್ಯಾಂಕ್ ಯು ಆ ದಿನಗಳನ್ನ ನೆನಪಿಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಸಕ್ಕತ್ತಾಗಿದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಒಂದು ಸಂದೇಶದ ಜೊತೆಗೆ ಹೇಳ್ತಾ ಇದ್ದಾರೆ. ಕನ್ಸಲ್ಲೂ ಕೂಡ ಕಳ್ತನೆ ಮಾಡಲ್ಲ ಮಂಜು ಅಂತ ಇದ್ದಾರೆ. ಸಕ್ಕತ್ತಾಗಿರೋ ಗೀತೆಗಳು ಆಯ್ದು ಪ್ರಸಾರ ಮಾಡ್ತಿರುವಂತಹ ನಿಮಗೆ ಕೋಟಿ ಕೋಟಿ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ದಾರೆ.

ಪ್ರಶಾಂತ್ ಅವರು, ಧಾರವಾಡದಿಂದ ನಾನು ಸ್ಕೂಲಲ್ಲಿದ್ದಾಗ ಚಾಕ್ ಪೀಸನ್ನು ಕದ್ದು ಕದ್ದು ತೊಗೊಂಡು ಬರ್ತಾ ಇದೆ, ಒಂದು ದೊಡ್ಡ ಬಾಕ್ಸ್ ತುಂಬ ತುಂಬಿಟ್ಟಿದ್ದೆ ಸರ್, ಈಗ ಅದು ನೆನಪಾಯಿತು ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಕ್ಯೂಟ್ ಕನ್ಫ್ಯೂಷನ್ ಆಯಿತು. ಒಂದಷ್ಟು ಜನ ಪೆನ್ ಕಳ್ಳರು, ಟಿಫಿನ್ ಕಳ್ಳರು, ಪೆನ್ಸಿಲ್ ಕಳ್ಳರು, ಚಾಕ್ಲೇಟ್ ಕಳ್ಳರು, ಪರ್ಸ್ ಕಳ್ಳರು, ಫ್ರಿಡ್ಜಲ್ಲಿ ಕೇಕ್ ಕದ್ದವರು ಅಂಥವ್ರು ಎಲ್ಲ ಕಳ್ಳತನಗಳ ಬಯಲಾಯಿತು ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ. ಒಂದಷ್ಟು ಜನ ನಾವು ಕದ್ದೇ ಇಲ್ಲ ಸರ್, ಕಳ್ಳತನ ಮಾಡಿಲ್ಲ ಅಂತ ಹೇಳಿದ್ರಿ. ವಿ ಆರ್ ವೆರಿ ಪ್ರೌಡ್ ಆಫ್ ಯು. ನಿಮ್ಮಂಥವ್ರಿಂದನೇ ಮಳೆ ಬೆಳೆ ಆಗ್ತಾ ಇರೋದು ನೋಡಿ. ಸೊ ಈ ಕಳ್ಳತನಗಳು ಕೂಡ ಒಂದಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ. ಇದಾಗಿದೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೆ ಮಾತರಂ.
0: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
3: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
4: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
5: ಎದೆ ತುಂಬಿ ಹಾಡಿದೆನು ಬಂದು ನಾನು,
3: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
4: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
6: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
3: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
4: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
3: ಭಾವಸ್ಪಂದನ.
4: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3.
7: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
8: ಅಮೃತ ಧಾರೆ ಕೋಟಿ ಜನುಮ ಜಾತಿ.
9: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
8: ಹಾಡದಿದ್ದರೆ ನನ್ನ ಹಾಡು ಕೇಳು.
10: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
9: ಏನ್ ಮಾಡ್ಲಿ?
10: ಏನ್ ಮಾಡ್ಲಿ?
7: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
9: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
7: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
11: ಎಲ್ಲಿರಲಿ ಹೇಗಿರಲಿ ನನ್ನ ನಗು ನಿನಗಿರಲಿ.
12: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
4: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
4: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
4: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
4: ಕನಸಿನ ಲೋಕಕ್ಕೆ.
3: ಪ್ರತಿ ರಾತ್ರಿ 10:00
4: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ.

0: ಆಕಾಶವಾಣಿ ಎಸ್ ಮ್ಯೂಸಿಕ್ ಕಲೆ ನುಣಿಂಬೆ ಮಾಜಿ ಕಲೆ ನುಣಿಂಬೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ 6:10. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: I went to Japan not with a view to sketching. Japan al hogi ilide Tokyo, Osaka, Takama, Miyajima, Nagasaki, Hiroshima, traveled all over. I found it difficult to fill my sketchbook. The whole thing looked as if it has been ordered to please the compelling good taste, artistic taste of the Japanese. From Fujiyama mountain to the little cherry blossom tree, everything was so well appointed.
5: Yeah.
4: As if it's been made ordered for a certain very exacting taste of a people. What I saw and sketched in Osaka was the same thing I saw in Tokyo, same in
5: Nagoya,
4: Idar, whatever. Everywhere. Same man was everywhere. Same castle was everywhere. Same monastery, same cherry blossom tree, and same beauty. There was not the surprise I want round the corner. Whereas in Calcutta, he nadkondo a corner alli interesting another irutte nodidre, right in the middle one cow. A cow will be sitting. Or a garbage heap, or a broken down building. Yenilla, what you see here, you see there. So I mentioned this in my talk, rather limited for the type of drawings I do.
5: I think ultimately every about 50 years, I suppose, the world will look alike. Every place will look
4: like. No, not Bombay, Calcutta.
5: Or Madras.
4: They will look alike, impossible. They maintain it, we don't maintain it.
5: I know. ನಿಮ್ಮ ನಿಮಗೆ ರೆಸ್ಟ್ ಅನ್ನೋದೇನಿಲ್ಲ, ರಿಟೈರ್ಮೆಂಟ್ ಅನ್ನೋದು ಏನೂ ಇಲ್ಲ, ಬಿಕಾಸ್ ಯು ಕ್ರಿಯೇಟ್ ಯುವರ್ ಓನ್ ವರ್ಕ್.
4: ರಿಟೈರ್ಮೆಂಟ್ ಇರುತ್ತೆ ಸರ್.
5: ಯಾಕೆ
4: ಇರಬೇಕು?
5: ಯಾಕೆ ಇರಬೇಕು ರಿಟೈರ್ಮೆಂಟು?
4: ಸೊ ದಟ್ ಐ ಕ್ಯಾನ್ ವರ್ಕ್ ಮೋರ್.
5: Which means that this is retirement you are having now.
4: You will see if I retire how much more I can do.
5: I know.
4: I want to write another novel which I am doing, which I have not been able to do for the past. But innu ide subjects bekadashtu ide. Travelogue. I have traveled and written on Australia, Mauritius, Andaman Nicobar Islands. I have traveled all over the place. More I have, but all limited by my profession. No, mudukantra maatadkondo habits idu ella concrete set aga avudute 32 40 ge baala janakke.
5: Haudu,
4: namma friend kelavar idare. ಅವ್ರಿಗೆ ಹಾಗೆ ಆಗೋಗ್ಬಿಟ್ಟಿದೆ. ನೋ ಸಾರ್ಟ್ ಸ್ಟಿಮುಲೆಂಟೇ ಇಲ್ಲ ತಗೊಳ್ಳೋದು.
5: ಈಗ ನಿಮ್ಮ ಈ ಕಲೆ ನೋಡ್ಬಿಟ್ಟು ನಿಮ್ಮ ಹತ್ರ ಕಲಿಬೇಕು ಅಂತ ಯಾರು ತುಂಬ ಜನ ಬರ್ತಾರೇನು?
4: ಬರ್ತಾರೆ, ಅವ್ರನ್ನ ಕಳಿಸ್ಬಿಡ್ತೀನಿ ನಾನು.
5: ಯಾಕೆ?
4: ಅಯ್ಯೋ, ಕಲಿಸ್ಕೊಳ. ಇವ್ರು ಹೇಳಿದ್ರು, ಕೆಲವ್ರು ಕೇಳ್ತಾರೆ, ಫ್ಯೂಚರ್ ಜನ್ರೇಷನ್ಗೆ ನೀವು ಏನು ಮಾಡಿದ್ದೀರಿ ಅಂತ. ನೀವು ಮಾಡಿದ್ರಿ ಮುಂದಕ್ಕೆ ಏನು ಮಾಡ್ತೀರಿ ಅಂತಾರೆ. ಮುಂದಕ್ಕೆ ಮಾಡಿದ್ರೆ ಅದಕ್ಕೆ ಮುಂದೆ ಏನು ಮಾಡ್ತೀರಿ, ನೀವು ಹಿಂದೆ ಏನು ಮಾಡಿದ್ರಿ ಅಂತ ಹಾಗೆ ಬಳ್ದು ಬಡ್ದಾಕ್ಬಿಡ್ತಾರೆ. ಮುಂದಿನ ಜನ್ರೇಷನ್ಗೆ ನಾವು ಏನು ಮಾಡಿದ್ದೀವಿ ಅಂತ ಕೇಳಬಹುದು.
5: ಓದಿನ್ಬೋದು.
4: ಏನು ಮಾಡಿಲ್ಲ ನಾನು, ಯಾಕೆಂದ್ರೆ ನನ್ನ ಹಿಂದಿನ ಜನರೇಷನ್ ನನಗೇನು ಮಾಡಲಿಲ್ಲ. ನನಗೇನು ಮಾಡಿದ್ರು? ನಮ್ಮ ಮನೆಯವ್ರಿಗೂ ಒಬ್ರು ಆರ್ಟಿಸ್ಟ್ ಇಲ್ಲ. ಪರ್ಹ್ಯಾಪ್ಸ್ ಸ್ಟೋರಿ ರೈಟರ್ ಲೈಕ್ ಆರ್ ಕೆ ನಾರಾಯಣ್ ಅಂಡ್ ಸಿಂಗರ್ಸ್ ಅಂಡ್ ಸೋ ಆನ್ ಅಂಡ್ ಸೋ ಫೋರ್ತ್. ಈ ಕಲೆನ ನಾನೇ ಹುಟ್ಟಿಸಿದ್ದು, ನಾನೇ ಪ್ರಾಕ್ಟೀಸ್
5: ಬೆಳೆಸಿದ್ದು.
4: ನಾನು ಯಾರ ಹತ್ರನೂ ಕಲೀಲ, ಯಾವ ಬುಕ್ಕು ಓದಲಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಲಿಲ್ಲ. ಆ ಥರ ಹುಡುಗರು ಯಾರಾದರೂ ತಾವೇ ಕಲ್ತುಗಳು ಇದ್ರೆ ಕಲ್ತ್ಕೊಳ್ಳಿ, ನನ್ನ ಹತ್ರ ಯಾಕೆ ಬರಬೇಕು?
5: ಅದು ಸರಿ.
4: ನಾನು ಹೇಳ್ಕೊಡೋಕ್ಕಾಗಲ್ಲ.
5: ಇದು ಹೇಳ್ಕೊಡೋಕೆ
4: ಹಾರ್ಡ್ ಇಸಿ. ಇದರಲ್ಲಿ ಯು ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್, ಯು ಮಸ್ಟ್ ಬಿ ಏಬಲ್ ಟು ಡ್ರಾ, ಯು ಮಸ್ಟ್ ಆಲ್ಸೋ ಹ್ಯಾವ್ ಬ್ಲಡಿ ಸೆನ್ಸ್ ಆಫ್ ಹ್ಯೂಮರ್. ದೀಸ್ ಥಿಂಗ್ಸ್ ಕೆನಾಟ್ ಬಿ ಟಾಟ್.
3: ಕಾರ್ಯಕ್ರಮದ ಪ್ರಸ್ತುತಿ ಬಿ ಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: 6:20 ಸಮಯ. ಈಗ ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳೋಣ.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಸಂಸತ್ ಸದನದ್ವಯಸ್ಯ ಉಪವೇಶನಂ ಅನಿಶ್ಚಿತ ಕಾಲಾಯ ಸ್ಥಗಿತಂ. ಪ್ರಾವೃಟ್ ಸತ್ರೇ ದ್ವಾದಶ ವಿಧೇಯಕಾನಿ ಪಾರಿತಾನಿ. ವಿಪಕ್ಷಾನಾಂ ಕೋಲಾಹಲೇನ ಲೋಕಸಭಾಯಾಃ ಕಾರ್ಯಸಾಧಕತಾ ಕೇವಲಂ 21% ಏವಾವಶಿಷ್ಟಾ. ಸಂಸದ ಖನಿಜ ವಿಕಾಸಃ ನಿಯಮಃ ಚ ಸಂಶೋಧನ ವಿಧೇಯಕಂ 20/26 ಪಾರಿತಂ. ಅನೇನ ಖನನ ಕ್ಷೇತ್ರಂ ಅಧಿಕಂ ಕಾರ್ಯದಕ್ಷಂ ತಥಾ ನಿವೇಶಕಾನಾಂ ಅನುಕೂಲಂ ಭವಿಷ್ಯತಿ. ಅದ್ಯ ನವದೆಹಲ್ಯಾಂ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಕಲಾ ಸಾಧಕೇಭ್ಯಃ ಪ್ರತಿಷ್ಠಿತಂ ಸಂಗೀತ ನಾಟಕ ಅಕಾದೆಮಿ ಸಮ್ಮಾನನಂ ವ್ಯತರತ್. ಚೀನ ರೂಸ ದೇಶೌ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾಂ ಪ್ರತ್ಯಭಿನಂದತಾಂ ಸ್ವಕೀಯ ಸಮರ್ಥನಂ ಚ ಪುನಃ ಪ್ರಾಕಟಯತಾಂ. ಅಪಿ ಚ ಭಾರತಸ್ಯ ಸ್ವತಂತ್ರತಾ ದಿವಸಸ್ಯ ಸಮ್ಮಾನಾರ್ಥಂ ಅಮೇರಿಕಾ ದೇಶಸ್ಯ ಅನೇಕೈಃ ರಾಜ್ಯೈಃ 5 August ಭಾರತ ದಿವಸಃ ಇತಿ ರೂಪೇಣ ಉದ್ಘೋಷಿತಃ. ಅಥ ವಾರ್ತಾಃ ವಿಸ್ತರೇಣ. ಸಂಸದಃ ಉಭೇ ಸದನೆ ಅನಿಶ್ಚಿತ ಕಾಲಾಯ ಸ್ಥಗಿತೆ. ಗತಮಾಸಸ್ಯ 20 ಆರಬ್ಧಸ್ಯ ಸಂಸದಃ ಪ್ರಾವೃಟ್ ಸತ್ರಂ ಅದ್ಯ 25 ಆಹತ್ಯ 21 ಉಪವೇಶನಾನಂತರಂ ಸಮಾಪ್ತಂ. ಪ್ರಾವೃಟ್ ಸತ್ರೇ ರಾಷ್ಟ್ರೀಯ ಮಹತ್ವಯುತಂ ಸಮೇತ್ಯ ಅನೇಕಾನಿ ವಿಧೇಯಕಾನಿ ಪಾರಿತಾನಿ. ಎತೇಷು ಲೋಕ ಪರೀಕ್ಷಾ ಅನುಚಿತ ಅಸಾಧಾರಣ ನಿವಾರಣ ಸಂಶೋಧನ ವಿಧೇಯಕಂ, 20/26 ರಾಷ್ಟ್ರೀಯ ಸಮ್ಮಾನ ಅಪಮಾನ ನಿವಾರಣ ಸಂಶೋಧನ ವಿಧೇಯಕಂ, ನ್ಯಾಯಾಧಿಕರಣ ಪರಿಷ್ಕಾರ ವಿಧೇಯಕಂ, ಕರ ವಿಷಯಕಾನಾಂ ತಥಾ ಅನ್ಯೇಷಾಂ ವಿಧೀನಾಂ ಸಂಶೋಧನ ವಿಧೇಯಕಂ, ರಾಷ್ಟ್ರೀಯ ಸಹಕಾರಿ ವಿಕಾಸ ನಿಗಮ ಸಂಶೋಧನ ವಿಧೇಯಕಂ ಅಥ ಕೇರಳ ನಾಮ ಪರಿವರ್ತನ ವಿಧೇಯಕಂ 20/26 ಇತ್ಯಾದಿ ವಿಧೇಯಕಾನಿ ಸಮ್ಮಿಲಿತಾನಿ ಸಂತಿ. ಸಂಸದ ವೈದೇಶಿಕ ಅಂಶದಾನ ವಿನಿಯಮನ ಸಂಶೋಧನ ವಿಧೇಯಕಂ 20/26 ಇತ್ಯಪಿ ಪರೀಕ್ಷಣಾಯ ಸಂಯುಕ್ತ ಸಂಸದೀಯ ಸಮಿತ್ಯೈ ಪ್ರೇಷಿತಂ. ಯದ್ಯಪಿ ಸತ್ರಾವಧೌ ನೀಟ್ ಪ್ರಶ್ನಪತ್ರಸ್ಯ ಗೋಪ್ಯತಾ ಭಂಗಂ ಆಲಕ್ಷ್ಯ ವಿರೋಧ ಪ್ರದರ್ಶನಂ ಕುರ್ವತಾಂ ಛಾತ್ರಾಣಾಂ ವಿರುದ್ಧಂ ಕಥಿತಾರಕ್ಷಕ ಕಾರ್ಯಂ ತಥಾ ಅಯೋಧ್ಯಾ ರಾಮಮಂದಿರಸ್ಯ ದಾನರಾಶೌ ಕಥಿತಾ ನಿಯಮಿತತಾ ಇತ್ಯಾದಯಃ ವಿಷಯಾನ್ ಆಧೃತ್ಯ ಪುನಃ ಪುನಃ ವ್ಯವಧಾನಾನಿ ಅಪಿ ಅಭವನ್. ಛಾತ್ರ ಸಂಬದ್ಧೇಷು ವಿಷಯೇಷು ವಿಸ್ತೃತ ಚರ್ಚಾಯೈ ಪ್ರಶಾಸನೇನ ಪುನಃ ಪುನಃ ಆಶ್ವಾಸನಾನ್ಯಪಿ ಪ್ರದತ್ತಾನಿ. ತಥಾಪಿ ವಿಪಕ್ಷೇಣ ಸ್ವವಿರೋಧಃ ನಿರಂತರಂ ಪ್ರದರ್ಶಿತಃ. ಅಥ ಸದನಸ್ಯ ಕಾರ್ಯಾಚರಣಂ ಬಾಧಿತಂ. ಸಮಾಪನ ಭಾಷಣೆ ರಾಜ್ಯಸಭಾಯಾಃ ಸಭಾಪತಿಃ ಸಿಪಿ ರಾಧಾಕೃಷ್ಣನ್ ಸದನೆ ವಾರಂ ವಾರಂ ಜಾಯಮಾನೇಷು ವ್ಯವಧಾನೇಷು ಚಿಂತಾಂ ಪ್ರಕಟಿತವಾನ್. ಸಹ ಉಕ್ತವಾನ್ ಯತ್ ಸದನೆ ಸದಸ್ಯೇಭ್ಯಃ ಸ್ವಮತಂ ಪ್ರಕಟಯಿತುಂ ಪರ್ಯಾಪ್ತಃ ಅವಸರಃ ಉಪಲಬ್ಧಃ, ಪರಂತು ಸದಸ್ಯಾಃ ಜನಾನಾಂ ಸ್ವರಂ ಸ್ಥಾಪಯಿತುಂ ಉಪಲಬ್ಧಾನಾಂ ಅವಸರಾಣಾಂ ಪೂರ್ಣತಯಾ ಉಪಯೋಗಂ ನೈವ ಕುರ್ವಂತಿ. ರಾಧಾಕೃಷ್ಣನ್ ಸಂಸೂಚಿತವಾನ್ ಯತ್ ಸದನಂ ಕೇವಲಂ 37:51 ಯಾವತ್ ಅಚಲತ್, ಯೇನ ಸದನಸ್ಯ ಕಾರ್ಯಕ್ಷಮತಾ 1.7% ಯಾವತ್ ಆಸೀತ್. ಕೇಂದ್ರೀಯ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ವಿಪಕ್ಷಂ ಸಂಸದಃ ಚರ್ಚಾಭ್ಯಃ ಪಲಾಯತೆ ಇತಿ ಆರೋಪಿತವಾನ್. ಯದ್ಯಪಿ ಪ್ರಶಾಸನಂ ಚರ್ಚಾಯೈ ಸಜ್ಜಂ ಆಸೀತ್ ಸಹ ಉಕ್ತವಾನ್ ಯತ್ ವಿಪಕ್ಷೀ ಸಾಂಸದಾನಾಂ ಆಚರಣಂ ಲೋಕತಂತ್ರಾಯ ವಿಶೇಷತಃ ಸಂಸದೀಯ ಲೋಕತಂತ್ರಾಯ ಉಚಿತಂ ನಾಸ್ತಿ. ನವದೆಹಲ್ಯಾಂ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ಶ್ರೀ ರಿಜಿಜುಃ ಉಕ್ತವಾನ್ ಯತ್ ಸಂಸತ್ ಚರ್ಚಾ ವಿಚಾರ ವಿನಿಮಯ ವಿಧಿ ನಿರ್ಮಾಣ ಕಾರ್ಯಾಣಾಂ ಕೃತೆ ಅಸ್ತಿ ಕಿಂತು ನಿರಂತರ ಜಾಯಮಾನೇಭ್ಯಃ ಕೋಲಾಹಲ ವಿರೋಧ ಪ್ರದರ್ಶನೇಭ್ಯಶ್ಚ ಸದನಸ್ಯ ಕಾರ್ಯಂ ಪ್ರಭಾವಿತಂ ಅಭವತ್. ಶ್ರೀ ರಿಜಿಜುಃ ಅವೋಚತ್ ಯತ್ ಪ್ರಾವೃಟ್ ಸತ್ರಾವಧೌ ದ್ವಾದಶ ವಿಧೇಯಕಾನಿ ಪಾರಿತಾನಿ ಕಿಂತು ಉಭಯೋಃ ಸದನಯೋಃ ಕೇವಲಮೇಕಸ್ಮಿನ್ ವಿಧೇಯಕೇ ಚರ್ಚಾ ಅಭವತ್. ಅಸ್ಮಿನ್ ಸತ್ರೇ ಲೋಕಸಭಾಯಾಂ ಸದನಸ್ಯ ಕಾರ್ಯಕ್ಷಮತಾ

ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ನಿಮ್ ಜೊತೆಯಾಗ್ತಾ ಇರೋದು ಈ ಹೊತ್ತಲ್ಲಿ ನಾನು ಮಧು ಚೈತ್ರಾ.

ಜೀವನದಲ್ಲಿ ಒಂದಿಷ್ಟು ಸಿಹಿ ಮತ್ತೆ ಒಂದಿಷ್ಟು ಕಹಿ ಅನ್ನುವಂತಹ ಸತ್ಯಗಳು ಇದ್ದೇ ಇರುತ್ತೆ. ಈ ಎರಡು ಅಂದ್ರೆ ಸಿಹಿ ಕಹಿ ಸತ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳ ತರ ನಮ್ಮ ಮನಸ್ಸಿನ ಪ್ರತಿಬಿಂಬ ಆಗಿರುತ್ತೆ. ಪ್ರೀತಿ, ಸಾಧನೆ ಮತ್ತೆ ಸಂಬಂಧಗಳು ಜೀವನದ ಸಿಹಿ ಸತ್ಯಗಳಾದ್ರೆ, ಅಂದ್ರೆ ಜೀವನದ ಸಂತೋಷದ ಕ್ಷಣಗಳಾದ್ರೆ, ಜವಾಬ್ದಾರಿಗಳು ಮುಗಿದೇನೆ ಇರೋದು, ಎಲ್ಲರನ್ನು ತೃಪ್ತಿಪಡಿಸೋಕೆ ಸಾಧ್ಯ ಆಗದೆ ಇರೋದು, ಮತ್ತೆ ಬದಲಾವಣೆ ಅನಿವಾರ್ಯ ಅನ್ನೋದು ಜೀವನದ ಕಹಿ ಸತ್ಯಗಳು.

ನಮ್ಮೆಲ್ರಿಗೂ ಸಿಹಿಯಾದ ಸತ್ಯಗಳು ತುಂಬಾ ಹಿತ ಕೊಡುತ್ತೆ. ನಮ್ಮೆಲ್ರಿಗೂ ಆ ಸಿಹಿಯಾದ ಮಾತುಗಳು ಬೇಕು. ಆ ಮಾತುಗಳಿಂದ ನಾವು ನಮ್ಮನ್ನ ಸಮಾಧಾನ ಮಾಡ್ಕೊಳ್ತೀವಿ. ಪ್ರೀತಿ ಸೋತಾಗ, ಕೆಲಸ ಹೋದಾಗ, ಯಾರೋ ವಂಚಿಸಿದಾಗ, ಒಟ್ಟಾರೆಯಾಗಿ ಸೋತ್ ಹೋದಾಗ ನಾವು ಒಂದಿಷ್ಟು ಹಿತ ಕೊಡೋ ಮಾತುಗಳನ್ನ ಓದೋಕೆ ಕೇಳೋಕೆ ಆಸೆ ಪಡ್ತೀವಿ. ಅಲ್ಲಿ ಅವರು ಹೇಳಿದ ಸಮಾಧಾನದ ಮಾತುಗಳು ಕೇಳಿ ಆ ಕ್ಷಣಕ್ಕೆ ನೋವು ಸೋಲು ಮರೆತು ನೆಮ್ಮದಿನ ಪಡಿತೀವಿ.

ಜೀವನದ ಕಹಿ ಸತ್ಯಗಳು ಅಂದ್ರೆ ನಾವು ಎಷ್ಟೇ ಪ್ರಯತ್ನಿಸಿದ್ರೂ ಎಲ್ಲರನ್ನು ತೃಪ್ತಿಪಡಿಸೋಕೆ ಸಾಧ್ಯನೇ ಇಲ್ಲ. ಸಮಯ ಮತ್ತೆ ಮನುಷ್ಯರು ಸದಾ ಬದಲಾಗ್ತಾನೆ ಇರ್ತಾರೆ ಅನ್ನೋದು ಜೀವನದ ಕಹಿ ಸತ್ಯ. ಜವಾಬ್ದಾರಿಗಳು ಯಾವತ್ತೂ ಮುಗಿಯೋದಿಲ್ಲ ಅನ್ನೋದು ಕೂಡ ಒಂದು ಕಹಿ ಸತ್ಯವಾದ್ರೆ ಸಾವು ಅನಿವಾರ್ಯ, ಜೀವನ ತಾತ್ಕಾಲಿಕ ಅನ್ನೋದು ಕೂಡ ನಂಬಲೇಬೇಕಾಗಿರುವಂತಹ ಒಂದು ಕಹಿ ಸತ್ಯ.

ಇನ್ನು ಜೀವನದಲ್ಲಿ ಬರೀ ಕಹಿನೇ ಇರತ್ತಾ? ಖಂಡಿತ ಇಲ್ಲ, ಸಿಹಿ ಕೂಡ ಇರುತ್ತೆ, ಸಿಹಿ ಸತ್ಯಗಳು ಕೂಡ ನಮ್ಮ ಜೀವನದಲ್ಲಿರುತ್ತೆ. ನಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ನಮ್ಮ ಪರಿಶ್ರಮ ಅದರಲ್ಲಿ ಇರಬೇಕು ಅಷ್ಟೆ. ನಿಜವಾದ ಪ್ರೀತಿ ಮತ್ತೆ ಸ್ನೇಹ ಜೀವನವನ್ನ ತುಂಬಾ ಸುಂದರವಾಗಿಸುತ್ತೆ.

ರಾತ್ರಿ ಕಳೆದು ಹೇಗೆ ಹಗಲು ಬರುತ್ತೋ ಹಾಗೆ ಕಷ್ಟಗಳಾದ್ಮೇಲೆ ಸುಖ ಬಂದೇ ಬರುತ್ತೆ. ಪ್ರತಿದಿನನೂ ಹೊಸ ಕಲಿಕೆ ಮತ್ತೆ ಹೊಸ ಅವಕಾಶಗಳನ್ನ ಕೊಡ್ತಾನೆ ಇರುತ್ತೆ.

ನಾಲಿಗೆಯ ರುಚಿಯ ವಿಷಯಕ್ಕೆ ಬಂದ್ರೆ ಸಿಹಿ, ಹುಳಿ, ಉಪ್ಪು, ಕಹಿ, ಖಾರ, ಈ ಐದು ರುಚಿಗಳನ್ನ ನಾಲಿಗೆ ಹೇಗೆ ಗುರುತಿಸುತ್ತೋ ಹಾಗೆ ಜೀವನವನ್ನ ಸಮತೋಲನದಿಂದ ಸ್ವೀಕರಿಸೋದು, ಸಿಹಿ ಕಹಿ ಎರಡನ್ನೂ ಸಮಾನವಾಗಿ ನೋಡೋದು ಜೀವನದ ಸೌಂದರ್ಯ.

0: ಇದು ಇವತ್ತಿನ ಮನಸ್ಸುಗಳ ಮಾತು. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ.
1: ಕೂಡ ಕಾಂಗ್ರೆಸ್ ಪಕ್ಷವು ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಸಭಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಎಸ್ ಪಾಟೀಲ್ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಲೀಂ ಅಹಮದ್ ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಇತರೆ ಸಚಿವರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಉಭಯ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಪಷ್ಟ ಬಹುಮತಗಳನ್ನು ಹೊಂದಿದ್ದು ಬಹುತೇಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು, ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಈ ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಅನುಮಾನವಾಗಿದೆ. ಒಂದು ವೇಳೆ ಪ್ರತಿಪಕ್ಷಗಳು ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸದಿದ್ದರೆ ಆಡಳಿತ ಪಕ್ಷದ ನಾಯಕರು ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಇಂದು ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲುಗಳು, ಮುಂದಿನ ಕಾರ್ಯ ಯೋಜನೆಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೇಕೆದಾಟು ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು, ಮುಂದಿನ ಹಂತದ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೀನ್ ಅಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾ ರಾಮ್ ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯ ಯೋಜನೆ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಕನಿಷ್ಠ 3 ಮೀಟರ್ ಎಂಡ್ ಟು ಎಂಡ್ ನಿರ್ಮಾಣ ಮಾಡುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಹೊರ ವರ್ತುಲ ರಸ್ತೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ರಸ್ತೆ ಬದಿಯ ಸಂಪೂರ್ಣ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸ್ ಬೇ ನಿರ್ಮಾಣ ಮಾಡುವಂತೆ ತಿಳಿಸಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು. ಅಲ್ಲಿಯವರೆಗೆ ಶೇಕಡಾ 50% ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಸಂಸ್ಥೆಗಳೊಂದಿಗೆ ಮಾತನಾಡಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ 2ನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ 2ನೇ ಬ್ಯಾಚ್ಗೆ ಅಂತಾರಾಷ್ಟ್ರೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾ ನಂದಕುಮಾರ್ ಪೂಜಾ ತಿಳಿಸಿದ್ದಾರೆ.
2: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಮ್ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ, ಈ ಪ್ರೋಗ್ರಾಮ್ ಒಳಗೆ ಎಲ್ಲ ಕವರ್ ಮಾಡ್ತಾ ಇದ್ವಿ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಡಿಐಜಿ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಜೈಲು ಮತ್ತು ಸುಧಾರಣಾ ಇಲಾಖೆಯ ಡಿಐಜಿ ಜಿನೇಂದ್ರ ಖನಗಾವಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಲಿದೆ ಎಂದು ಕಾರಾಗೃಹ ಇಲಾಖೆ ಮಹಾನಿರ್ದೇಶಕ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಜೈಲಿನ ಕೋಣೆಗೆ ಮೊಬೈಲ್ ಹಸ್ತಾಂತರಿಸಿದವರು ಯಾರು ಎಂಬ ಕುರಿತು ತನಿಖೆ ನಡೆಯಲಿದೆ. ಆಂಧ್ರಪ್ರದೇಶದಿಂದ ಬಂದಿರುವ ಸಿಮ್ ಕಾರ್ಡ್ಗಳ ಬಗ್ಗೆಯೂ ತನಿಖೆಗೆ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಐಜಿ ಜಿನೇಂದ್ರ ಖನಗಾವಿ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ತನಿಖೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಹರ್ಗ ತಿರಂಗ ಅಭಿಯಾನ ನಡೆಯಿತು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಧಾನಿಯವರ ಕರೆಯಂತೆ ಹಮ್ಮಿಕೊಳ್ಳಲಾಗಿರುವಂತಹ ಹರ್ಗರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗ ನಗರದಲ್ಲಿ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಚಾಲನೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಐಕ್ಯತೆ, ಅಖಂಡತೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕು ಎಂದು ಕರೆ ನೀಡಿದ್ದಾರೆ. ಬಳ್ಳಾರಿ ನಗರದಲ್ಲಿ ದುರ್ಗಮ್ಮ ದೇಗುಲದಿಂದ ಆರಂಭಗೊಂಡ ಯಾತ್ರೆಗೆ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಚಾಲನೆ ನೀಡಿದರು. 500 ಮೀಟರ್ ಉದ್ದದ ಬೃಹತ್ ರಾಷ್ಟ್ರ ಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಹರ್ಗ ತಿರಂಗ ಅಭಿಯಾನದ ಭಾಗವಾಗಿ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಘಟಕದ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ಯಾತ್ರೆಯಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಹರ್ಗರ್ ತಿರಂಗ ಬಗ್ಗೆ ಜಾಗೃತಿ ಮೂಡಿಸುವ ಅಂಗವಾಗಿ ನಗರದಾದ್ಯಂತ ಬೈಕ್ ಮೂಲಕ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ವಿಜಯನಗರದ ಹೊಸಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ವಡಕರಾಯ ದೇಗುಲದಿಂದ ಅಭಯ ಆಂಜನೇಯ ದೇಗುಲದವರೆಗೆ ಹರ್ಗರ್ ತಿರಂಗ ಯಾತ್ರೆ ನಡೆಯಿತು. ವಿಜಯಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 300 ಮೀಟರ್ ಉದ್ದದ ತಿರಂಗ ಯಾತ್ರೆ ಆಯೋಜನೆ ಮಾಡಲಾಗಿತ್ತು. ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿ ಪ್ರದರ್ಶನ ಮಾಡಿದರು. ಅಂಗಾಂಗ ದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂಗಾಂಗ ದಾನ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಅಂಗಾಂಗ ದಾನವು ಮತ್ತೊಬ್ಬರ ಜೀವ ಉಳಿಸುವ ಅತ್ಯಂತ ಮಹತ್ವದ ಮಾನವೀಯ ಕಾರ್ಯವಾಗಿದೆ. ಅಂಗಾಂಗ ದಾನ ಸಾವಿನ ನಂತರವೂ ಜೀವ ನೀಡುವ ಮಹಾದಾನ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಪರಶುರಾಮ ಎಫ್ಕೆ ತಿಳಿಸಿದ್ದಾರೆ. ಧಾರವಾಡದಲ್ಲಿ ನಡೆದ ವಿಶ್ವ ಅಂಗಾಂಗ ದಾನಿಗಳ ದಿನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯ ನಿರಂತರ ಜಾಗೃತಿ ಅಭಿಯಾನದ ಫಲವಾಗಿ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ 12,534 ಜನರು ನೋಂದಣಿ ಮಾಡಿಸಿದ್ದು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ ಎಂದು ಹೇಳಿದ್ದಾರೆ. ಮುಂಬರುವ ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ರೈಲ್ವೆ ಮಂಡಳಿಯು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಕಣ್ಣೂರಿಗೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ಕಣ್ಣೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಇದೇ 20ರಂದು ಬೆಂಗಳೂರಿನಿಂದ ಹೊರಟು ಮರುದಿನ ಮಧ್ಯಾಹ್ನ 12:50 ಕಣ್ಣೂರು ತಲುಪಲಿದೆ. ಮರು ಪ್ರಯಾಣದಲ್ಲಿ ಇದೇ 21ರಂದು ಸಾಯಂಕಾಲ ಕಣ್ಣೂರಿನಿಂದ ಹೊರಟು ಇದೇ 22ರಂದು ಬೆಳಗ್ಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಆಗಮಿಸಲಿದೆ. ಈ ವಿಶೇಷ ರೈಲು ಒಟ್ಟು 23 ಬೋಗಿಗಳನ್ನು ಹೊಂದಿರಲಿದ್ದು ಇದರಲ್ಲಿ 16 ಸ್ಲೀಪರ್ ಕ್ಲಾಸ್, 5 ಜನರಲ್ ಸೆಕೆಂಡ್ ಕ್ಲಾಸ್ ಮತ್ತು 2 ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಬ್ರೇಕ್ ವ್ಯಾನ್ ಬೋಗಿಗಳು ಇರಲಿವೆ. ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ಇದೇ 23 ಮತ್ತು 24ರಂದು ಪಂಚವಿಂಶತಿ ಎಂಬ ವಿಶಿಷ್ಟವಾದಂತಹ 25 ಗಂಟೆಗಳ ನಿರಂತರ ದಾಸರಪದ ಗಾಯನ ಮ್ಯಾರಥಾನ್ ಜರುಗಲಿದೆ. ಖ್ಯಾತ ಗಾಯಕಿ ವಿದುಷಿ ಸಂಗೀತಾ ಬಾಲಚಂದ್ರ ಅವರು ಸುವರ್ಣ ಪುಸ್ತಕ ವಿಶ್ವ ದಾಖಲೆಗೆ ಪ್ರವೇಶಿಸುವ ಪ್ರಯತ್ನದ ಭಾಗವಾಗಿ 250 ವಿಶಿಷ್ಟ ದಾಸರ ಪದಗಳನ್ನು ಒಳಗೊಂಡ ನಿರಂತರ ಏಕವ್ಯಕ್ತಿ ಪ್ರದರ್ಶನವನ್ನು ಕೈಗೊಳ್ಳಲಿದ್ದಾರೆ. ಉಡುಪಿಯ ಪುತ್ತಿಗೆ ಮಠದ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಪ್ರಸ್ತುತಪಡಿಸಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಬೆಟ್ಟದ ತಪ್ಪಲಿನಲ್ಲಿ 25 ಎಕರೆ ಪ್ರದೇಶದಲ್ಲಿ 4,85,00,000 ರೂಪಾಯಿ ವೆಚ್ಚದಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ನಿರ್ಮಾಣಗೊಳ್ಳಲಿದ್ದು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಪುರ ಶಾಸಕ ಶರಣಬಸಪ್ಪ ದರ್ಶನಾಪುರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾಧ್ಯಕ್ಷ, ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ. ಸನ್ಸೆಟ್ ಸುರಭಿಯನ್ನ ಶುರು ಮಾಡುವಂತಹ ಸಮಯ. ಸೂರ್ಯ ಜಾರ್ತಾ ಇದ್ದಾನೆ, ಚಂದ್ರ ಈಗಾಗ್ಲೇ ಬರ್ತಾ ಇದ್ದಾನೆ. ಸನ್ಸೆಟ್ ಸುರಭಿಯಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಏನು ಆ ವಿಚಾರ ಅನ್ನೋದಾದ್ರೆ, ಎಕ್ಸ್ಕ್ಯೂಸ್ಗಳು. ನೀವು ಕೊಟ್ಟಂತಹ ಅತ್ಯಂತ ವರ್ಸ್ಟ್ ಎಕ್ಸ್ಕ್ಯೂಸ್ ಯಾವುದು? ಎಕ್ಸ್ಕ್ಯೂಸ್ಗಳು, ಕಾರಣಗಳು ನಮ್ಮ ಜನ್ಮಸಿದ್ಧ ಹಕ್ಕು ಅಂದ್ರೆ ತಪ್ಪಲ್ಲ. ನೀವು ಕೊಟ್ಟಂತಹ ಅತ್ಯಂತ ವರ್ಸ್ಟ್ ಎಕ್ಸ್ಕ್ಯೂಸ್ ಯಾವುದು ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ಲೇಟ್ ಆಗಿದ್ದಾಗ, ಟ್ರಾಫಿಕ್ ಇತ್ತು ಅಂತ ಹೇಳ್ತೀವಿ. ಹೋಮ್ವರ್ಕ್ ಮಾಡದೆ ಇದ್ದಾಗ, ನೋಟ್ಬುಕ್ನ ಮನೇಲೆ ಬಿಟ್ಬಿಟ್ಟು ಅಂತ ಹೇಳಿರ್ತೀವಿ. ಫೋನ್ ಯಾಕೆ ಎತ್ತಲಿಲ್ಲ ಅಂದರೆ ಬ್ಯಾಟ್ರಿ ಡೆಡ್ ಆಗಿತ್ತು ಅಂತ ಹೇಳ್ತೀವಿ. ಆದರೆ ಇವತ್ತು ಯಾವ ವರ್ಸ್ಟ್ ಎಕ್ಸ್ಕ್ಯೂಸ್ಗಳನ್ನ ನೀವು ಕೊಟ್ರಿ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9489809103.

ನಾವು ಕಾಮನ್ ಆಗಿ ಕೊಡುವಂತಹ ಬೆಸ್ಟ್ ಎಕ್ಸ್ಕ್ಯೂಸ್ ಯಾವುದು? ದಟ್ಸ್ ವನ್ ಅಂಡ್ ಓನ್ಲಿ ಟ್ರಾಫಿಕ್. ನಮ್ಮ ದೇಶದಲ್ಲಿ ಟ್ರಾಫಿಕ್ ಅನ್ನೋ ಒಂದು ಪ್ರಾಬ್ಲಮ್ ಮಾತ್ರ ಅಲ್ಲ, ಅದೊಂದು ಟ್ರಾಫಿಕ್ ಅನ್ನೋ ಪ್ರಾಬ್ಲಮ್ ಮಾತ್ರ ಅಲ್ಲ, ಅದೊಂದು ದೊಡ್ಡ ಎಕ್ಸ್ಕ್ಯೂಸ್ ಇದ್ದ ಹಾಗೆ. ಆಫೀಸಿಗೆ ಲೇಟಾ, ಟ್ರಾಫಿಕ್ ಸರ್. ಕಾಲೇಜಿಗೆ ಲೇಟಾ, ಟ್ರಾಫಿಕ್ ಇತ್ತು ಸರ್. ಫ್ರೆಂಡ್ ಬರ್ಡೇ ಪಾರ್ಟಿಗೆ ಲೇಟಾ, ಟ್ರಾಫಿಕ್ ಇತ್ತು ಕಣೋ. ಮನೆಗೆ ಲೇಟಾಗಿ ಬಂದ್ರೆ ಟ್ರಾಫಿಕ್. ಎಲ್ಲ ಇದ್ರೂ ಕೂಡ ಟ್ರಾಫಿಕ್ ಅನ್ನೋದು ಕಾಮನ್ ಎಕ್ಸ್ಕ್ಯೂಸ್ ಆಗ್ಬಿಟ್ಟಿದೆ. ಯಾರಾದರೂ ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡಿಲ್ಲ ಅಂದರೆ ನೆಟ್ವರ್ಕ್ ಇರಲಿಲ್ಲ, ಫೋನ್ ಸೈಲೆಂಟಲ್ಲಿತ್ತು, ಸ್ಲೀಪ್ ಮೋಡ್ಗೆ ಹಾಕ್ಬಿಟ್ಟಿದೆ, ವೈಬ್ರೇಷನಲ್ಲಿತ್ತು, ಗೊತ್ತೇ ಆಗಲಿಲ್ಲ ಅಂತೆಲ್ಲ ಕಾರಣಗಳನ್ನ ಕೊಡ್ತೀವಿ. ಮತ್ತಷ್ಟು ಸಂದೇಶಗಳು ಬಂದಿದೆ, ಎಲ್ಲರೂ ಬ್ಯೂಟಿಫುಲ್ ಎಕ್ಸ್ಕ್ಯೂಸಸ್ಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರ ಎಕ್ಸ್ಕ್ಯೂಸ್ಗಳೇನಿದೆ ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम वन की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, ವಂದೇ ಮಾತರಂ.
2: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
3: ಸನ್ಸೆಟ್ ಸುರಭಿನಲ್ಲಿ ಸಾಕ್ತಾ ಇದೀವಿ. ಸನ್ಸೆಟ್ ಸುರಭಿಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನೀವು ಕೊಟ್ಟಂತಹ ವರ್ಸ್ಟ್ ಎಕ್ಸ್ಕ್ಯೂಸ್ ಯಾವುದು ಅಂತ ನಾನು ಕೇಳಿದ್ದೆ. ಸ್ನೇಹಿತರು ಸಂದೇಶವನ್ನು ಕಳಿಸ್ಕೊಡಿದರೆ, ರಕ್ಷಿತ್ ಮೈಸೂರಿಂದ ಹೇಳ್ತಾ ಇದ್ದಾರೆ, ನಾನು ಕಾಲೇಜಿಗೆ ಲೇಟ್ ಆಗಿ ಹೋಗಿದ್ದಕ್ಕೆ ಸರ್ ಬಸ್ ಪಂಕ್ಚರ್ ಆಯಿತು, ಹಾಗಾಗಿ ಸ್ವಲ್ಪ ಹೊತ್ತು ತಡ ಆಯಿತು ಅಂತ ಹೇಳಿದೆ. ಸರ್ ಒಂದೆರಡು ಕ್ಷಣ ಹಾಗೆ ನೋಡ್ಬಿಟ್ಟು, ನೀನು ಕಾಲೇಜಿಗೆ ಬಸ್ಸಲ್ಲಿ ಬರೋದಿಲ್ವಲ್ಲ, ಬೈಕಲ್ಲಿ ಬರ್ತೀಯಲ್ಲ ಅಂತ ಕೇಳಿದ್ರು. ಆ ಕ್ಷಣದಲ್ಲಿ ನನ್ನ ಬೈಕ್ಗಿಂತ ನನ್ನ ಸುಳ್ಳೆ ಪಂಕ್ಚರ್ ಆಗೋಯ್ತು ಮಂಜುನಾಥ್ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ್ ತುಮಕೂರಿನಿಂದ ಹೇಳ್ತಾ ಇದ್ರೆ, ನನ್ನ ಫ್ರೆಂಡ್ ಬರ್ಡೇಗೆ ವಿಶ್ ಮಾಡದೆ ಮರ್ತ್ಬಿಡಿದೆ. ರಾತ್ರಿ ನಿನ್ ಬರ್ಡೇಗೆ ವಿಶ್ ಮಾಡಕ್ಕೆ ಕಾಲ್ ಮಾಡಿದ್ದೆ, ನೆಟ್ವರ್ಕ್ ಇರಲಿಲ್ಲ ಅನ್ಸುತ್ತೆ, ನಿನ್ ಕಾಲೇ ಕನೆಕ್ಟ್ ಆಗಲಿ ಅಂತ ಬೆಳಗ್ಗೆ ಅವನು ಕಾಲೇಜಲ್ಲಿ ಸಿಕ್ತಾಗ ನಾನು ಅವನಿಗೆ ಹೇಳಿದೆ. ಆದರೆ ಅವನು, ನೀನು ರಾತ್ರಿ ಪೂರ್ತಿ 12 ಗಂಟೆ ಆದ್ಮೇಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಇದೆಯಲ್ಲೋ ಅಂತ ಹೇಳಿದೆ. ಅವಾಗ ಸಿಕ್ಕಾಕೊಂಡೆ ನೋಡಿ ನಾನು ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದಂತಹ ವರ್ಸ್ಟ್ ಎಕ್ಸ್ಕ್ಯೂಸ್ಗಳು ಯಾವುದು ನನ್ನ ಜೊತೆ ಹಂಚಿಕೊಳ್ಳಿ. ವಾಟ್ಸ್ಆ್ಯಪ್ ಸಂಖ್ಯೆ 9489901013.

ಸಮಯ 7:11. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನೀವು ಕೊಟ್ಟಿರುವಂತಹ ವರ್ಸ್ಟ್ ಎಕ್ಸ್ಕ್ಯೂಸ್ಗಳು ಯಾವುದು ಅಂತ ನಾನು ಕೇಳಿದೆ. ಬಹಳಷ್ಟು ಸಂದೇಶಗಳು ಬಂದಿದೆ. ಮನೆಯಲ್ಲಂತೂ ತುಂಬ ಎಕ್ಸ್ಕ್ಯೂಸ್ಗಳನ್ನ ಕೊಟ್ಟಿರ್ತೀವಿ ಅಲ್ವಾ, ಲೇಟ್ ಆಗಿ ಬಂದಾಗ. ಪೇರೆಂಟ್ಸ್ ನೋಡೋ ರೀತಿಗೆ ನಾವು ಕೊಡುವಂಥ ಎಕ್ಸ್ಕ್ಯೂಸ್ಗಳು ಆಸ್ಕರ್ ಕ್ಯಾಟಗರಿಗೆ ಸೇರ್ಕೋಬೇಕು. ಎಲ್ಲಿ ಹೋಗಿದೆ ಅಂದರೆ ಫ್ರೆಂಡ್ ಮನೆಗೆ. ಯಾವ ಫ್ರೆಂಡು ಅಂದರೆ ಹೇಳೋದಿಲ್ಲ. ಇದು ಫಾಲೋಅಪ್ ಕ್ವೆಶನ್ ಬರುತ್ತೆ ಅಂತ ಮೊದಲೇ ಯೋಚಿಸಿರ್ತೀವಿ. ಅವನು ಆ ಫ್ರೆಂಡು ಹೆಸರು ಅದು ಒಬ್ಬ ಫ್ರೆಂಡು ಇನ್ನೊಂದು ಅಂತ ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತಾನೇ ಇರುತ್ತೆ. ಯಾಕೆ ಫೋನ್ ಇರ್ಲಿಲ್ಲ ಅಂದರೆ ಬ್ಯಾಟ್ರಿ ಇರಲಿಲ್ಲ ಅಂತ ಹೇಳ್ತೀವಿ. 5 ಸಲ ಕಾಲ್ ಮಾಡಿದ್ದೆ, ರಿಂಗ್ ಆಯಿತು, ಹೇಗೆ ರಿಂಗ್ ಆಯಿತು ಅಂತ ಕೇಳ್ತಾರೆ, ಅಲ್ಲಿ ಸಿಕ್ಕಾಕೋತೀವಿ. ಆಮೇಲೆ ಏನು ಹೇಳ್ತೀವಿ, ಫೋನ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳ್ತೀವಿ. ಎಲ್ಲಿತ್ತು ಅಂದರೆ ಫ್ರೆಂಡ್ ಹತ್ರ ಅಂತೀವಿ. ಯಾವ ಫ್ರೆಂಡು ಅಂದರೆ ಮತ್ತೆ ಏನಾದರೂ ಒಂದು ಪೂಸಿ ಹೊಡಿದಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದು, ಮನೆಗೆ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರ್ತೀರಾ, ಎಷ್ಟಾಯಿತು ಬಿಲ್ಲು ಅಂತ ಕೇಳಿದ್ರೆ ಮನೇಲಿ ಆಫರಲ್ಲಿ ಸಿಕ್ತು. ಎಷ್ಟು ಅಂದರೆ ಆಫರಲ್ಲಿ ಸಿಕ್ತು ಕಣಮ್ಮ, ಕಡಿಮೆ ಕಣಮ್ಮ ಅಂತ ಹೇಳ್ತೀವಿ. ಎಷ್ಟು ಅಂದರೆ 3,500. ಅಮ್ಮ ಆವಾಗ ಆಫರ ಅಥವಾ ಮನೆಯೇ ಲೂಟಿ ಮಾಡ್ಕೊಂಡು ಹೋಗಿದ್ದೀರಾ ದುಡ್ಡು ಕೊಟ್ಟು ಅಂತ ಹೇಳ್ತಾರೆ. ಒಂದಷ್ಟು ಒಳ್ಳೊಳ್ಳೆ ಎಕ್ಸ್ಕ್ಯೂಸಸ್ಗಳು, ವರ್ಸ್ಟ್ ಎಕ್ಸ್ಕ್ಯೂಸಸ್ಗಳು ಅಂತಲೂ ಹೇಳಬಹುದು. ಏನು ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಕೊಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಸಿಕ್ಕಾಕೋತೀವಿ ಅಂತ ಗೊತ್ತು, ಹೇಗಾದರೂ ಸಿಕ್ಕಾಕೊಂಡೇ ಬಿಡ್ತೀವಿ ಅಲ್ವಾ.

ಸನ್ಸೆಟ್ ರಿಲೀಸ್ ಆಗ್ತಾ ಇದೀವಿ. ದಿವ್ಯ ಅವರು ಬೆಂಗಳೂರಿನಿಂದ ಒಂದು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನಾನು ಒಂದು ಫಂಕ್ಷನ್ಗೆ ಹೋಗಬಾರ್ದು, ಎಲ್ಲ ಫ್ರೆಂಡ್ಸ್ ಫಂಕ್ಷನ್ ಇತ್ತು ಅದಕ್ಕೆ ಹೋಗಬಾರ್ದು ಅಂತ ಫ್ರೆಂಡ್ಗೆ ರೀಸನ್ ಕೊಡೋದಕ್ಕೆ ನನ್ನ ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ ಹಾಗಾಗಿ ಬರೋಕ್ಕಾಗಲ್ಲ ಕಣೆ ಅಂತ ಹೇಳಿದೆ. ಅವಳು ಯಾರು ಗೆಸ್ಟ್ ಅಂತ ಹೇಳಿದಾಗ ರಿಲೇಟಿವ್ಸ್ ಬಂದಿದ್ದಾರೆ ಊರಿಂದ ಅಂತ ಹೇಳಿದೆ. ಅವಳು ನಾನು ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ದೀನಿ, ಒಳಗಡೆ ಯಾರೂ ಇಲ್ವಲ್ಲ ಅಂತ ಹೇಳಿದ್ಲು. ಆಗ ಆಚೆ ಬಂದೆ ಒಂಥರ ವಿಯರ್ಡ್ ಫೀಲ್ ಆಯಿತು, ಯಾಕಾದರೂ ಆ ಥರ ಸುಳ್ಳು ಹೇಳಿದ್ನು ಅಂತ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ. ಒಂದ್ಸಲ ಈ ತರ ಸುಳ್ಳುಗಳನ್ನ ಹೇಳಿ ಏನೋ ಕಾರಣ ಕೊಡಕ್ ಹೋಗ್ಬಿಟ್ಟು ಎವಿಡೆಂಟ್ ಆಗಿ ಸಿಕ್ಕಾಕೊಂಡ್ಬಿಡ್ತೀವಿ. ಪೂರ್ಣಿಮಾ ಅವರು ಕೋಲಾರದಿಂದ ಹೇಳ್ತಾ ಇದ್ರೆ, ನಮ್ದು ಒಂದು 4 ಜನ ಅದು ಬೆಸ್ಟ್ ಫ್ರೆಂಡ್ ಗುಂಪಿದೆ, ಅದರಲ್ಲಿ ನನ್ನ ಫ್ರೆಂಡ್ ಒಬ್ಳು ಒಂದು ಸೀಕ್ರೆಟ್ ಅನ್ನ ಹೇಳಿದ್ಲು, ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ಲು. ನೆಕ್ಸ್ಟ್ ಡೇನೇ ಅದು ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತು, ನಾನು ಎಲ್ಲರೂ ಬೆಸ್ಟ್ ಫ್ರೆಂಡ್ ಅಲ್ವಾ ಅಂತ ಅವಳು ಯಾರಿಗೂ ಹೇಳ್ಬೇಡ ಅಂತಿದ್ರು ಕೂಡ ಹೇಳ್ಬಿಟ್ಟಿದ್ದೆ. ಆದರೆ ಎಲ್ರಿಗೂ ಅದನ್ನು ನಾನು ಹೇಳಿದ್ದೆ, ಅವಳು ನೆಕ್ಸ್ಟ್ ಡೇ ಬಂದು ಯಾರಿಗೂ ಹೇಳ್ಬೇಡ ಅಂದಿದ್ನಲ್ಲ, ಬೇರೆಯವ್ರಿಗೆಲ್ಲ ಹೇಗೆ ಗೊತ್ತಾಯಿತು ಆ ವಿಷಯ ನಿನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ವಲ್ಲ ಅಂತ ಹೇಳಿದಾಗ, ಹೌದೇನೆ ಗೊತ್ತೇ ಇಲ್ವಾ ಅಂತ ಡೌ ಮಾಡಿದೆ. ಆಗ ಅವಳು ಹೇಗೋ ಕಣ್ಣು ಹಿಡಿದ್ಲು, ನಾನೇ ಹೇಳಿದ್ದು ಅಂತ ಬಾಯಿ ಬಿಡಿಸ್ಕೊಂಡ್ಲು ಅಂತ ಹೇಳ್ತಾ ಇದ್ದಾರೆ. ಈ ಥರ ನೀವು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ರೆ ನೀವು ಕೊಟ್ಟಂಥ ಬೆಸ್ಟ್ ಎಕ್ಸ್ಕ್ಯೂಸ್ಗಳಿಗೇನು ಹಂಚ್ಕೊಳ್ಳಿ.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़ें। जय हिंद, जय भारत, ವಂದೇ ಮಾತರಂ.
2: ಎಷ್ಟೆಲ್ಲ ಎಕ್ಸ್ಕ್ಯೂಸಸ್ಗಳನ್ನ ಕೊಟ್ಟು ಸಿಕ್ಕಾಕೋತೀವಿ ನೋಡಿ. ಮಂಡಿಕಲಿಂದ ಕೃಪಾ ಅವರು ಸನ್ಸೆಟ್ ಸುರ್ಭಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ವಿಷಯ ಕೇಳಿ ನಗು ಬರುತ್ತೆ. ಸ್ನೇಹಿತರ ಜೊತೆ ಆ ಜಾಗಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ದಿರೋ ಕಾರಣ ಎಷ್ಟೋ ಸುಳ್ಳುಗಳನ್ನ ಹೇಳಬೇಕಾಗುತ್ತೆ. ಹಾಡುಗಳಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ರೆ ಸನ್ಸೆಟ್ ಸುರ್ಭಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಏನಾದರೂ ಎಕ್ಸ್ಕ್ಯೂಸ್ ಕೊಡೋದಕ್ಕೂ ಮುಂಚೆ ಹುಷಾರಾಗಿ ಯೋಚನೆ ಮಾಡಿ ಏನಾಗಬಹುದು ಮುಂದೆ ಈ ರೀತಿ ಎಕ್ಸ್ಕ್ಯೂಸ್ ಕೊಟ್ಟರೆ ಅಂತ ಯೋಚನೆ ಮಾಡಿ ಎಕ್ಸ್ಕ್ಯೂಸ್ಗಳನ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಸನ್ಸೆಟ್ ಸುರಭಿಯನ್ನು ಇಲ್ಲಿಗೆ ಮುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ ಶೇಕಡ 19, ರಾಜ್ಯಸಭೆಯಲ್ಲಿ ಶೇಕಡ 39% ಉತ್ಪಾದಕತೆ ದಾಖಲು.

0: ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ, ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ವಾರ್ತೆಗಳ ವಿವರ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗಿದ್ದು, ಇಂದು ಎರಡೂ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಜುಲೈ 20ರಂದು ಪ್ರಾರಂಭವಾದ ಅಧಿವೇಶನವು 25 ದಿನಗಳಲ್ಲಿ ಒಟ್ಟು 19 ಕಲಾಪಗಳನ್ನು ಕಂಡಿತು. ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸದನದಲ್ಲಿ ಪದೇ ಪದೇ ಆಗುತ್ತಿರುವ ಅಡಚಣೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸದನದ ಸಭಾಂಗಣ ತೆರೆದಿತ್ತು, ಆದರೆ ಸದಸ್ಯರು ಜನರ ಧ್ವನಿ ಎತ್ತಲು ತಮಗೆ ಲಭ್ಯವಿರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಆದರೂ 12 ಮಸೂದೆಗಳನ್ನು ಅಂಗೀಕರಿಸುವ ಮತ್ತು ಹಿಂದಿರುಗಿಸುವ ಮೂಲಕ ಸದನವು ತನ್ನ ಪ್ರಮುಖ ಶಾಸಕಾಂಗ ಕರ್ತವ್ಯಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಸದನವು ಕೇವಲ 37:49 ಗಳ ಕಾಲ ಕಾರ್ಯನಿರ್ವಹಿಸಿತು ಎಂದು ರಾಧಾಕೃಷ್ಣನ್ ಮಾಹಿತಿ ನೀಡಿದರು. ಇದಕ್ಕೂ ಮೊದಲು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿತು. ರಾಜ್ಯಸಭೆ ಇಂದು ಮಸೂದೆಯನ್ನು ಅನುಮೋದಿಸಿದ್ದು, ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. 1957 ಗಣಿ ಮತ್ತು ಖನಿಜ ಅಭಿವೃದ್ದಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮಂಡಿಸಿದರು. ಸಂಸತ್ತಿನಲ್ಲಿ ಸರ್ಕಾರ ಚರ್ಚೆಗೆ ಸಿದ್ದವಾಗಿದ್ದಾಗ ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿರೋಧ ಪಕ್ಷದ ಸಂಸದರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ, ವಿಶೇಷವಾಗಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಎಂದು ಹೇಳಿದರು. ಚರ್ಚೆ ಮತ್ತು ಶಾಸಕಾಂಗ ವ್ಯವಹಾರಗಳಿಗೆ ಮಾತ್ರ ಸಂಸತ್ತು ಮೀಸಲಾಗಿದೆ, ಆದರೆ ನಿರಂತರ ಘೋಷಣೆಗಳು ಮತ್ತು ಪ್ರತಿಭಟನೆಗಳು ಮಳೆಗಾಲದ ಅಧಿವೇಶನದಲ್ಲಿ ಸದನದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಿವೆ ಎಂದರು. ಮಳೆಗಾಲದ ಅಧಿವೇಶನದಲ್ಲಿ 12 ಮಸೂದೆಗಳನ್ನು ಅಂಗೀಕರಿಸಲಾಯಿತು, ಆದರೆ ಅವುಗಳಲ್ಲಿ ಒಂದನ್ನು ಮಾತ್ರ ಎರಡೂ ಸದನಗಳಲ್ಲಿ ಚರ್ಚಿಸಲಾಗಿದೆ. ಈ ಅಧಿವೇಶನದಲ್ಲಿ ಉತ್ಪಾದಕತೆ ಲೋಕಸಭೆಯಲ್ಲಿ 19% ಮತ್ತು ರಾಜ್ಯಸಭೆಯಲ್ಲಿ 39%ರಷ್ಟಿದೆ ಎಂದು ತಿಳಿಸಿದ ಅವರು, ಪದೇ ಪದೇ ಅಡಚಣೆಗಳಿಂದಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿರುವ ಅನೇಕ ಸಂಸದರು ಸಂಸತ್ತಿನ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಸಚಿವ ಕಿರಣ್ ರಿಜಿಜು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವು ಕೇಂದ್ರ ಸಚಿವರು ಇಂದು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿರುವ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನವು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಗಳನ್ನು ಬಲಪಡಿಸುತ್ತಿದೆ. ಇಂದು ಕೋಟ್ಯಂತರ ನಾಗರಿಕರು ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಮನೋಭಾವವನ್ನು ಸಬಲೀಕರಣಗೊಳಿಸುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತ್ರಿವರ್ಣ ಧ್ವಜದೊಂದಿಗೆ ಛಾಯಾಚಿತ್ರವನ್ನು ಹಂಚಿಕೊಂಡಿದ್ದಾರೆ. ನಾಗರಿಕರು ತಮ್ಮ ಮನೆಗಳಲ್ಲಿ ತಿರಂಗ ಹಾರಿಸಿ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮನವಿ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಇಂದು ಪೂರ್ಣ ಪ್ರಮಾಣದ ಪಥಸಂಚಲನಕ್ಕೆ ತಾಲೀಮು ನಡೆಯಿತು. 150 ವರ್ಷಗಳ ವಂದೇ ಮಾತರಂ ಸಂಭ್ರಮ ಹಾಗೂ 2047 ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದ್ದು, ಇದನ್ನು ಬಿಂಬಿಸುವ ಶಿಸ್ತು, ನಿಖರತೆ ಮತ್ತು ದೇಶಭಕ್ತಿಯ ಉತ್ಸಾಹಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಸಾಕ್ಷಿಯಾಗಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯ ಕೆಂಪುಕೋಟೆ ಬಳಿ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಭೀಕರ

0: ಕಾರು ಬಾಂಬ್ ಸ್ಫೋಟದಲ್ಲಿ 11 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡವಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಸಂಘಟನೆಯು ಸಣ್ಣ ಜಾಲಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಅಲ್ಲದೆ ಬಾಂಗ್ಲಾದೇಶದಲ್ಲೂ ನೆಲೆಗಳನ್ನು ಸ್ಥಾಪಿಸಲು ಯತ್ನಿಸುತ್ತಿದ್ದು ಇದರಿಂದ ದಕ್ಷಿಣ ಏಷ್ಯಾದಲ್ಲಿ ಉಗ್ರರ ಬೆದರಿಕೆ ಹೆಚ್ಚಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಹಿಂದೆ ಫೆಬ್ರವರಿಯಲ್ಲಿ ಬಂದಿದ್ದ ವರದಿಯು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪಾತ್ರವಿರುವ ಶಂಕೆ ವ್ಯಕ್ತಪಡಿಸಿತ್ತು. ಆದರೆ ಇದೀಗ ಬಂದಿರುವ ನೂತನ ವರದಿಯು ನೇರವಾಗಿ ಎಕ್ಯುಐಎಸ್ ಸಂಘಟನೆಯನ್ನೇ ಹೊಣೆಗಾರರನ್ನಾಗಿ ಮಾಡಿದೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ. ಭಾರತ 4 ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿದೆ. ಚೀನಾ ರಾಯಭಾರಿ ಸೂಫಿ ಹಾಂಗ್ ಮತ್ತು ರಷ್ಯಾ ರಾಯಭಾರಿ ಡಿಯಫೇಜ್ ರೋಮನ್ ಬಾಬುಷ್ಕಿನ್ ಅವರು ಇಂದು ನವದೆಹಲಿಯಲ್ಲಿ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಯೋಜಿಸಿದ್ದ ಬ್ರಿಕ್ಸ್ ರಾಯಭಾರಿಗಳ ದುಂಡುಮೇಜಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಜಾಗತಿಕ ವ್ಯವಹಾರಗಳಲ್ಲಿ ಸಹಕಾರವನ್ನು ಗಾಢವಾಗಿಸಲು ಹಾಗೂ ಬ್ರಿಕ್ಸ್ನಲ್ಲಿ ಅದರ ಪಾತ್ರವನ್ನು ಬಲಪಡಿಸಲು ಭಾರತ ಮತ್ತು ಇತರ ಬ್ರಿಕ್ಸ್ ಸದಸ್ಯರೊಂದಿಗೆ ಕೆಲಸ ಮಾಡಲು ಚೀನಾ ಸಿದ್ದವಾಗಿದೆ ಎಂದು ಚೀನಾ ರಾಯಭಾರಿ ಸೂಫಿ ಹಾಂಗ್ ಹೇಳಿದರು. ಪ್ರಾಯೋಗಿಕ ಸಹಕಾರಕ್ಕಾಗಿ ಮತ್ತು ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆ. ಒಳಗೊಳ್ಳುವಿಕೆ, ಬಹುಪಕ್ಷೀಯತೆ ಮತ್ತು ದಕ್ಷಿಣ ದಕ್ಷಿಣ ಸಹಕಾರಕ್ಕೆ ಒತ್ತು ನೀಡುವ ಮೂಲಕ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಜಾಗತಿಕ ಕ್ರಮವನ್ನು ನಿರ್ಮಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮೇಲೆ ಚರ್ಚೆ ಕೇಂದ್ರೀಕರಿಸಿದೆ ಎಂದು ರಷ್ಯಾ ರಾಯಭಾರಿ ಡಿಯಫೇಸ್ ರೋಮನ್ ಬಾಬುಷ್ಕಿನ್ ಹೇಳಿದರು. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯವು ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಹಯೋಗದೊಂದಿಗೆ ಹಣಕಾಸು ಮತ್ತು ಆರ್ಥಿಕ ಭದ್ರತೆ ವಿಷಯದಲ್ಲಿ 2 ಆವೃತ್ತಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗೆ ಚಾಲನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ವಿಶ್ವವಿದ್ಯಾಲಯದ ಕ್ರಿಮಿನಲ್ ಕಾನೂನು ಮತ್ತು ಮಿಲಿಟರಿ ಕಾನೂನು ವಿಭಾಗದ ನಿರ್ದೇಶಕರಾದ ಸುನೀಲ್ ಕವೀಶ್ವರ್, ಸಂಕೀರ್ಣಗೊಳ್ಳುತ್ತಿರುವ ಅಕ್ರಮ ಹಣ ವರ್ಗಾವಣೆ, ಭಯೋತ್ಪಾದನೆಗೆ ಧನಸಹಾಯ, ಭ್ರಷ್ಟಾಚಾರ ಮತ್ತು ಸೈಬರ್ ಅಪರಾಧಗಳಂತಹ ಆರ್ಥಿಕ ಬೆದರಿಕೆಗಳನ್ನು ತಡೆಯಲು ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ವಿಶೇಷ ಪಠ್ಯಕ್ರಮಗಳಿರಲಿಲ್ಲ, ಈ ಕೊರತೆಯನ್ನು ನೀಗಿಸಲು ಈ ಹೊಸ ಕೋರ್ಸ್ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ನೌಕಾಪಡೆ ಇಂದು 9 ಭಾರತೀಯ ಮೀನುಗಾರರನ್ನು ಬಂಧಿಸಿ ಅವರ ದೋಣಿಯನ್ನು ವಶಪಡಿಸಿಕೊಂಡಿದೆ. ರಾಮೇಶ್ವರಂನಿಂದ ಮೀನುಗಾರಿಕೆಗೆ ತೆರಳಿದ್ದ 350 ಹೆಚ್ಚು ಮೀನುಗಾರರ ಪೈಕಿ ಒಂದು ದೋಣಿ ಮತ್ತು 9 ಮಂದಿಯನ್ನು ಬಂಧಿಸಲಾಗಿದೆ. ಅವರನ್ನು ಬಿಡುಗಡೆಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಮೀನುಗಾರರ ಸಂಘಟನೆ ಮನವಿ ಮಾಡಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ 20 ದಿನವೂ ಮುಂದುವರಿದಿದೆ. ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ವಿದ್ಯಾರ್ಥಿಗಳು ಬೇಡಿಕೆ ಈಡೇರದಿದ್ದರೆ ಮುಖ್ಯಮಂತ್ರಿ ನಿವಾಸಕ್ಕೆ ಘೇರಾವ್ ಹಾಕುವುದಾಗಿ ಮತ್ತು ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿವಾಸದ ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದು ರಸ್ತೆ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ರಘುವರ್ ದಾಸ್ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಬೆಂಬಲಿಸಿದ್ದು ಒಂದು ವಾರದೊಳಗೆ ಸಿಬಿಐ ತನಿಖೆಗೆ ಆದೇಶಿಸದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 160 ಹೆಚ್ಚು ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ 19%, ರಾಜ್ಯಸಭೆಯಲ್ಲಿ 39%ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಹಾಗೂ ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಆಯ್ಯೆ ಸುನ್ತೆ ಹೇ ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿಂದಲ್ ಕಾ ವಿಶೇಷ ಸಂದೇಶ.
2: ವಂದೇ ಮಾತರಂ ಪ್ಯಾರೇ ದೇಶವಾಸಿಯೋ, ಆಪ್ ಸಭಿ ಕೋ ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೇ. ಆಜ್ ಹಮ್ ಅಮರ್ ಶಹೀದೋ ಕೋ ನಮನ್ ಕರ್ತೆ ಹೈ ಔರ್ ರಾಷ್ಟ್ರ ನಿರ್ಮಾಣ ಮೇ ಜುಟೆ ಹರ್ ಭಾರತೀಯ ಕಾ ಅಭಿನಂದನ್ ಕರ್ತೆ ಹೈ. ವಿಕ್ರಮ್ 1 ಕಿ ಲಾಂಚಿಂಗ್, $5 trillion ಕಿ ಅರ್ಥವ್ಯವಸ್ಥಾ ಕಾ ಲಕ್ಷ್ಯ, ರಾಷ್ಟ್ರ ಮಂಡಲ್ ಖೇಲೋ ಮೇ 39 ಪದಕ್ ಔರ್ ಡಿಜಿಟಲ್ ಕ್ರಾಂತಿ, ಯಹಿ ಹೈ ನಯೇ ಭಾರತ್ ಕಿ ಪಹಚಾನ್. ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಹರ್ ಘರ್ ತಿರಂಗಾ ಹರ್ ದಿನ ತಿರಂಗಾ ಅಭಿಯಾನ್ ಸೇ ಜುಡೆ. ಜಯ ಹಿಂದ್, ಜಯ ಭಾರತ್, ವಂದೇ ಮಾತರಂ.
0: ಎಲ್ರು ಹೇಗಿದ್ದೀರಾ? ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರೀತಿಗೆ ದೂರ ಅನ್ನೋ ಪದನೇ ಇಲ್ಲ. ನಕ್ಷೆಯಲ್ಲಿ ಮಾತ್ರ ದೂರವಾಗಿರ್ತೀವಿ, ಹೃದಯದಲ್ಲಿ ಅಲ್ಲ. ಒಂದೇ ಮನೆಯಲ್ಲಿದ್ದು 1,000 ಮೈಲಿ ದೂರವಾಗಿರುವವರು ಇದ್ದಾರೆ, 1,000 ಮೈಲಿ ದೂರದಲ್ಲಿದ್ದು ಒಂದೇ ಹೃದಯದ ಬಡಿತವಾಗಿರುವವರು ಇದ್ದಾರೆ. ಕೆಲವು ಸಂಬಂಧಗಳು ಪ್ರತಿದಿನ ಮುಖ ನೋಡಿಕೊಳ್ಳುವುದರಿಂದ ಬದುಕುವುದಿಲ್ಲ. ಟೇಕ್ ಕೇರ್ ಅನ್ನುವ ಒಂದು ಮೆಸೇಜ್ ಇಂದ ನಮ್ಮ ಪ್ರೀತಿ ಜೀವಂತವಾಗಿರುತ್ತೆ. ಕೆಲವು ಪ್ರೇಮಗಳು ಕೈ ಹಿಡಿಯುವುದರಿಂದ ಗಟ್ಟಿಯಾಗುವುದಿಲ್ಲ, ನಂಬಿಕೆಯನ್ನು ಹಿಡಿದುಕೊಳ್ಳುವುದರಿಂದ ಗಟ್ಟಿಯಾಗುತ್ತದೆ. ಇಂದಿನ ಒಲವಿನ ಆಲಾಪ ಪ್ರತಿದಿನ ಕಾಯುವವರಿಗೆ, ಗಡಿಯಾರ ನೋಡುತ್ತಾ ಒಂದು ಕರೆಗಾಗಿ ಕಾದವರಿಗೆ, ವಿಮಾನ ನಿಲ್ದಾಣದಲ್ಲಿ ಬೀಳ್ಕೊಟ್ಟವರಿಗೆ, ರೈಲು ನಿಲ್ದಾಣಗಳಲ್ಲಿ ಕಣ್ಣೀರನ್ನು ಮರೆಮಾಚಿದವರಿಗೆ ಮತ್ತು ದೂರವಿದ್ದರೂ ಪ್ರೀತಿಯನ್ನು ಕಳೆದುಕೊಳ್ಳದ ಎಲ್ಲ ಹೃದಯಗಳಿಗಾಗಿ ನಾನು ನಿಮ್ಮ ರೇಡಿಯೋ ಸಂಗಾತಿ ಶಾಂತಲಾ. ಬನ್ನಿ, ಇಂದು ದೂರವನ್ನು ಮರೆಸುವ ಪ್ರೀತಿಯ ಕಥೆಗಳ ಜೊತೆ ಒಂದು ಸುಂದರ ಪಯಣ ಆರಂಭಿಸೋಣ.

ಒಂದು ಕಾಲದಲ್ಲಿ ಪೋಸ್ಟ್ಮ್ಯಾನ್ ಸೈಕಲ್ ಬೆಲ್ ಕೇಳಿದ್ರೆ ಹೃದಯ ಬಡಿತವೇ ಜೋರಾಗ್ತಿತ್ತು. ಒಂದು ಪತ್ರಕ್ಕಾಗಿ ದಿನಗಟ್ಟಲೆ ಕಾಯುತ್ತಿದ್ರು. ಇಂದು ವಾಟ್ಸಪ್, ವಿಡಿಯೋ ಕಾಲ್, ವಾಯ್ಸ್ ನೋಟ್, ತಂತ್ರಜ್ಞಾನ ಬದಲಾಗಿದೆ. ಆದ್ರೆ ನಿನ್ನ ನೆನಪಾಗ್ತಿದೆ ಎನ್ನುವ ಭಾವನೆ ಮಾತ್ರ ಎಂದಿಗೂ ಅದೇ ಇದೆ.

ಪ್ರೀತಿ ಎಂದರೆ ಕೇವಲ ಭೇಟಿಯಾಗುವುದು ಅಲ್ಲ, ಕಾಯುವುದು ಪ್ರೀತಿ. ಬಸ್ ಸ್ಟ್ಯಾಂಡ್ನಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ, ವಿಮಾನ ನಿಲ್ದಾಣದಲ್ಲಿ ಒಬ್ಬರಿಗಾಗಿ ಕಾಯುವ ಪ್ರತಿಯೊಂದು ನಿಮಿಷವೂ ನೀನು ನನಗೆ ಮುಖ್ಯ ಎಂದು ಹೇಳುವ ಭಾಷೆ.

ದೂರದ ಸಂಬಂಧಗಳನ್ನು ಉಳಿಸುವುದು ಪ್ರತಿದಿನದ ಮಾತಲ್ಲ, ನಂಬಿಕೆ. ಕಣ್ಣಿಗೆ ಕಾಣದಿದ್ದರೂ ಮನಸ್ಸಿನಲ್ಲಿ ಸಂಶಯ ಬರದಿರುವುದು. ಪ್ರೀತಿ ಕೈಗಳನ್ನು ಜೋಡಿಸಬಹುದು, ಆದರೆ ನಂಬಿಕೆಯೇ ಎರಡು ಹೃದಯಗಳನ್ನು ಜೋಡಿಸುತ್ತೆ.

ಕೆಲವರು ಜೊತೆಯಲ್ಲಿರದಿದ್ದರೂ ಪ್ರತಿ ಜಾಗದಲ್ಲೂ ಜೊತೆಯಾಗೇ ಇರ್ತಾರೆ. ಒಂದು ಕಾಫಿ ಕುಡಿದಾಗ, ಒಂದು ಮಳೆ ಬಂದಾಗ, ಯಾವುದೋ ಒಂದು ಹಾಡು ಕೇಳಿದಾಗ, ಆಹಾ ಇದನ್ನು ಅವಳು ಇಷ್ಟಪಡ್ತಾಳೆ, ಅವನು ಇಷ್ಟಪಡ್ತಾನೆ, ಇದನ್ನು ಅವನ ಜೊತೆ ನೋಡಿದ್ರೆ ನೆನಪುಗಳು ದೂರವನ್ನು ಕ್ಷಣಾರ್ಧದಲ್ಲಿ ಕರಗಿಸುತ್ತದೆ.

ತಿಂಗಳುಗಳ ನಂತರ, ವರ್ಷಗಳ ನಂತರ ಒಮ್ಮೆ ಎದುರಾದಾಗ, ನಿಂತಾಗ ಮೊದಲು ಮಾತೇ ಬರೋದಿಲ್ಲ. ಕಣ್ಣಲ್ಲಿ ನೀರು, ಮುಖದಲ್ಲಿ ನಗು, ಅಪ್ಪುಗೆಯೊಂದೇ ಎಲ್ಲಾ ಕಾಯುವಿಕೆಗೂ ಉತ್ತರವಾಗಿ ಬಿಡುತ್ತದೆ. ಅದೇ ಪ್ರೀತಿಯ ಅತಿ ಸುಂದರ ಕ್ಷಣ.

ದೂರ ಸಂಬಂಧವನ್ನು ಪರೀಕ್ಷಿಸುತ್ತದೆ, ಆದರೆ ನಿಜವಾದ ಪ್ರೀತಿಯನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಪ್ರೀತಿ ಪ್ರತಿದಿನ ಭೇಟಿಯಾಗುವುದಿಲ್ಲ. ಯಾವುದೇ ದೂರದಲ್ಲಿದ್ದರೂ ಒಬ್ಬರು ಸಂತೋಷದಲ್ಲಿ ಸಂತೋಷ ಪಡುವುದು, ಒಬ್ಬರ ನೋವಿಗೆ ಮತ್ತೊಬ್ಬರು ಮೌನವಾಗುವುದು, ಅದೇ ನಿಜವಾದ ಪ್ರೀತಿ.

0: ಇಂದಿನ ಪಯಣದಲ್ಲಿ ನಾವು ಕಲಿತಿದ್ದು ಒಂದೇ, ಪ್ರೀತಿಗೆ ದೂರ ಅಡ್ಡಿಯಾಗುವುದಿಲ್ಲ, ಅಡ್ಡಿಯಾಗುವುದು ಅಹಂಕಾರ. ಪ್ರೀತಿಯನ್ನು ದುರ್ಬಲಗೊಳಿಸುವುದು ಸಂದೇಹ, ಆದರೆ ನಂಬಿಕೆ ಇದ್ದರೆ ಸಾವಿರ ಕಿಲೋಮೀಟರ್ ದೂರವು ಒಂದು ಹೆಜ್ಜೆಯಂತೆ ಅನಿಸುತ್ತದೆ. ಕೈಗಳು ದೂರವಾಗಿರಬಹುದು, ಆದರೆ ಹೃದಯಗಳು ದೂರವಾಗಬೇಕು ಅಂತ ಏನಿಲ್ವಲ್ಲ. ಇವತ್ತಿನ ರಾತ್ರಿ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವ ಯಾರಿಗಾದರೂ ಒಂದು ಕರೆ ಮಾಡಿ, ಒಂದು ಸಂದೇಶ ಕಳಿಸಿ, ಮನಸ್ಸಿನಲ್ಲಾದರೂ ಹೇಳಿ, ನೀನು ದೂರದಲ್ಲಿದ್ದರೂ ನನ್ನ ಹೃದಯಕ್ಕೆ ತುಂಬಾ ಹತ್ತಿರ ಅಂತ. ಇದು ನಿಮ್ಮ ಒಲವಿನ ಆಲಾಪ, ನಾನು ಶಾಂತಲಾಜೆ. ಮತ್ತೊಂದು ಸುಂದರ ಭಾವನೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರೀತಿಸಿ, ನಂಬಿ ಮತ್ತು ಮನಸ್ಸುಗಳನ್ನು ಹತ್ತಿರವಾಗಿಟ್ಟುಕೊಳ್ಳಿ. ಶುಭರಾತ್ರಿ.
1: ಆಯೇ ಸುನ್ತೆ ಹೇ ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿಂದಲ್ ಕಾ ವಿಶೇಷ ಸಂದೇಶ.
2: ವಂದೇ ಮಾತರಂ ಪ್ಯಾರೆ ದೇಶವಾಸಿಯೋ, ಆಪ್ ಸಭೀ ಕೋ ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೆ. ಆಜ್ ಹಮ್ ಅಮರ್ ಶಹೀದೋಂ ಕೋ ನಮನ್ ಕರ್ತೆ ಹೈ ಔರ್ ರಾಷ್ಟ್ರ ನಿರ್ಮಾಣ ಮೇ ಜುಟೆ ಹರ್ ಭಾರತೀಯ ಕಾ ಅಭಿನಂದನ್ ಕರ್ತೆ ಹೈ. ವಿಕ್ರಮ್ 1 ಕಿ ಲಾಂಚಿಂಗ್, $5 trillion ಕಿ ಅರ್ಥವ್ಯವಸ್ಥಾ ಕಾ ಲಕ್ಷ್ಯ, ರಾಷ್ಟ್ರಮಂಡಲ್ ಖೇಲೋ ಮೇ 39 ಪದಕ್ ಔರ್ ಡಿಜಿಟಲ್ ಕ್ರಾಂತಿ, ಯಹಿ ಹೈ ನಯೇ ಭಾರತ್ ಕಿ ಪಹಚಾನ್. ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಹರ್ ಘರ್ ತಿರಂಗಾ ಹರ್ ದಿನ ತಿರಂಗಾ ಅಭಿಯಾನ್ ಸೇ ಜುಡೆ. ಜಯ ಹಿಂದ್, ಜಯ ಭಾರತ್, ವಂದೇ ಮಾತರಂ.
3: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ ಬೆಂಗಳೂರು. BSNL ಕನೆಕ್ಟಿಂಗ್ ಇಂಡಿಯಾ.
4: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ ಆಗ್ತದೆ 8:45. ಈಗ ಕೇಳೋಣ ಸಮಾಚಾರ ಸಂಧ್ಯಾ, ನಂತರ 9:00 ನ್ಯೂಸ್ ಅಟ್ 9 ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ 10:16. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮ ಮನೆ ಮಾತು ಅರ್ಜೆ ಮಂಜುನಾಥ್. ಸುಕೂನ್ ಕೆ ಪಲನ ಶುರು ಮಾಡುವಂತಹ ಸಮಯ. ಸುಕೂನ್ ಕೆ ಪಲ್ಲಲ್ಲಿ ಹಿತವಾದ ಹಿಂದಿ ಹಾಡುಗಳನ್ನ ಕೇಳ್ತಾ ಎಲ್ರೂ ಒಟ್ಟಿಗೆ ಸಾಗೋಣ.

0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಸುಕೂನ್ಗೆ ಪಲ್ಲಲ್ಲಿ ಕಿವಿಗೆ ಇಂಪು ಮನಸ್ಸಿಗೆ ತಂಪೆರಿ ಯೋಗ್ಯತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಈ ಸುಕೂನ್ಗೆ ಪಲ್ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್. ವಾಟ್ ಅ ಲೈಟ್ ಮ್ಯೂಸಿಕ್, ನೈಸ್ ಸಾಂಗ್ ಮಂಜು ಅಂತ ಸಂದೇಶವನ್ನು ಕಳ್ಸಿಕೊಟ್ಟಿರೋದು ಯಾರು ಯಾರು, ನಾಗರತ್ನ ಅವರು ರಾಜಾಜಿನಗರದಿಂದ. ನಾನು ನನ್ನ ಬಾಲ್ಯದ ದಿನಗಳಿಗೆ ವಾಪಸ್ ಹೋದೆ ಅಂತ ಅನುಷ ಅವರು ಸಂದೇಶವನ್ನು ಕಳ್ಸಿಕೊಡಿದ್ದಾರೆ. ನಿಮ್ಮ ಧ್ವನಿ ಕೇಳಿ ನಮಗೆ ಮನ್ಮೆ ಬಹುತ್ ಸುಕುನ್ ಹೋ ರೇ ಹೇ ಅಂತ ಸಂದೇಶ ಕಳ್ಸಿಕೊಟ್ಟಿರೋದು ವಾಣಿಶ್ರೀ ಅವರು ಧಾರವಾಡದಿಂದ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಹಾಡುಗಳು ಸಖತ್ತಾಗಿದೆ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಗೆಸ್ಟ್ ಟೌನಿಂದ ಸಂದೇಶವನ್ನು ಕಳ್ಸಿಕೊಡಿದ್ದಾರೆ. ಮತ್ತೊಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಈ ಎರಡು ಗೀತೆಗಳಲ್ಲಿ ನಿಮ್ಮ ಫೇವ್ರೆಟ್ ಗೀತೆ ಯಾವುದು ಅಂತ ಸಂದೇಶ ಕಳ್ಸಿಕೊಡಿ. ಹಿಯರ್ ಯು ಗೋ ವಿತ್ ದ ಸಾಂಗ್ಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ.
0: ಸುಕೂನ್ ಕೆ ಪಲ್ನಲ್ಲಿ ಸಾಕ್ತಾ ಇದೀವಿ. ಎಂಥ ಹಿತವಾದ ಸುಖವಾದ ಗೀತೆಗಳು. ಎರಡೂ ಕಣ್ಗಳಲ್ಲಿ ಯಾವ ಕಣ್ ಇಷ್ಟ ಅಂತ ಕೇಳಿದ್ರೆ ಏನು ಹೇಳೋದು, ಎರಡೂ ಸಾಂಗ್ ಅಮೇಝಿಂಗ್ ಆಗಿದೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ನನ್ನ ಕಾಲೇಜ್ ಟ್ಯೂನ್ ಆಗಿತ್ತು ಒಂದಷ್ಟು ದಿನಗಳ ಹಿಂದೆ, ಬಹುತ್ ಪ್ಯಾರ್ ಕರ್ತೆ ಹೇ ತುಮಕೋಸನಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಹಾ ಎಂಥ ಗೀತೆಗಳು ಅಂತ ವಾಣಿಶಿ ಅವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ. ವಾ ವಾ ವಾ ವಾ ವಾ, ಎಂಥ ಹಾಡುಗಳು, ಸೂಪರ್ ಅಂದರೆ ಸೂಪರ್ ಅಂತ ಹೇಳ್ತಾ ಇರೋದು. ಯಾರು ಯಾರು ಹೆಸರನ್ನ ಕಳಿಸ್ಕೊಡಿದ್ರೆ ಈಸಿಯಾಗಿರೋದು, ಭಾಗ್ಯಶ್ರೀ ಅವರು, ನಾವೇ ನಿಮ್ಮ ಹೆಸರನ್ನ ಹುಡುಕಿದ್ದೀವಿ ನೋಡಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿಯವರು, ಸುಕೂನ್ ಕಿ ಭಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ, ಹಿಂದಿ ಮಧುರ ಹಾಡುಗಳು ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗಾಗಿ ಮತ್ತಷ್ಟು ಹಿಂದಿ ಗೀತೆಗಳು ಲೈನ್ ಅಪ್ ಆಗಿದೆ, ಕೇಳಿ ಎಂಜಾಯ್ ಮಾಡಿದ್ದು. ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ ಅವರು ಹಾಡುಗಳು ಒಂದಕ್ಕಿಂತ ಒಂದು ಸಖದಾಗಿದೆ, ಧನ್ಯವಾದ ಅಂತಂದರೆ. ಜಿ ಎಸ್ ಚಂದನ ಅವರು, ಎಲ್ಲ ಹಾಡುಗಳು ಚೆನ್ನಾಗಿದೆ, ಸಂಜೆ 5 ಗಂಟೆಯಿಂದ ಕೇಳ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಎಲ್ಲರೂ ಎಷ್ಟು ಚೆನ್ನಾಗಿ ಕಳ್ತನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು, ಆದರೂ ಅದು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಸೂಪರ್ ಆಗಿದೆ, ಪ್ರಸಾರಕ್ಕೆ ಧನ್ಯವಾದ ಅಂತ ಕರಿಹೋಬನಹಳ್ಳಿ ಬೆಂಗಳೂರಿಂದ ನಂದಿನಿ ಪ್ರಧಾನ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸಾಥಿಯ ತೋನೆ ಕ್ಯಾಕಿಯ ಹಾಡಲ್ಲಿ ಎಷ್ಟು ಪ್ರೀತಿ ತುಂಬಿದೆ ನೋಡಿ, ಅದಕ್ಕೆ ತಕ್ಕ ಧ್ವನಿಗಳು, ಚಿತ್ರಮ್ಮ ಹಾಗೂ ಎಸ್ ಪಿ ಬಿ ಅವರ ವಾಯ್ಸ್ಗಳು ಅಂತ ವಾಣಿಶ್ರೀ ಅವರು ಹೇಳ್ತಾ ಇದ್ದಾರೆ. ಸುಕುನ್ ಕಿಪಲ್ ತುಂಬ ಚೆನ್ನಾಗಿತ್ತು ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಅದ್ಭುತ ಸುಮಧುರ ಸುಂದರ ಗೀತಗಳು ಅಂತ ಇದ್ದಾರೆ. ಗುಡ್ ಈವ್ನಿಂಗ್, ಸಂಜೆಯಿಂದ ಕೇಳ್ತಾ ಇದ್ದೀವಿ, ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ ರಾಜೇಶ್ವರಿ ಕೊಟ್ರೇಶ್ ಗಗನ್ ಹೊಸಪೇಟೆ ಜಿಲ್ಲೆ ವಿಜಯನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಈಗ ಮೃದು ಮಧುರ ಹಾಡುಗಳೊಂದಿಗೆ ಕನಸಿನ ಲೋಕಕ್ಕೆ ಹಾರುವಂತಹ ಸಮಯ. ಕನಸಿನ ಲೋಕದಲ್ಲಿ ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಏನು ಅಂತ ಯೋಚನೆ ಮಾಡ್ತಾ ಇದ್ರೆ ವಿಚಾರ ಏನಿರಬಹುದು? ಇವತ್ತು ಎಲ್ಲರೂ ಕಾಡೋ ಹಾಡುಗಳ ಜಾಡು ಹಿಡಿದು ಸಾಗೋಣ. ಇವತ್ತು ಕಾಡುವಂತಹ ಹಾಡುಗಳ ಬಗ್ಗೆನೇ ಮಾತಾಡೋಣ. ಏನಿರಬಹುದು ಆ ಹಾಡುಗಳ ಬಗ್ಗೆ, ಏನು ಮಾತಾಡುತ್ತೆ ಗೆಸ್ ಮಾಡಿ. ಈ ಒಂದು ಗೀತೆಯ ನಂತರ ಹೇಳ್ತೀನಿ, ನೀವೇನಾದರೂ ಗೆಸ್ ಮಾಡಿದರೆ ಏನಿರಬಹುದು ಇವತ್ತಿನ ವಿಚಾರ. ಕಾಡು ಹಾಡುಗಳ ಕುರಿತಾಗಿ ಏನು ಮಾತಾಡ್ತಾರೆ ಇವತ್ತು ಕನಸಿನ ಲೋಕದಲ್ಲಿ ಅಂತ ಗೆಸ್ ಮಾಡಿದ್ರೆ 9408090013 ನಿಮ್ಮ ಸಂದೇಶಗಳು ಬರಲಿ. ಕೇಳ್ತಾರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ಸಮಯ 10:02 ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕವನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್.

ಅಂದುಕೊಳ್ಳುವಂತ ಹಾಡುಗಳನ್ನ ಪ್ರಸಾರ ಮಾಡ್ತೀರಿ ಅಂತ ಚಿದಾನಂದ ಅವರು ಗೆಸ್ಟ್ ಮಾಡ್ತಾ ಇದ್ದಾರೆ. ಯಾವ್ದಾದ್ರೂ ಪ್ರೇಮ ಕಥೆಯನ್ನ ತಂದಿದ್ರೆ ಅಂತ ಸ್ನೇಹಿತರು ಕೇಳ್ತಾ ಇದಾರೆ. ಸರಿ, ಯಾವ್ದಾದ್ರೂ ಇಂಟ್ರೆಸ್ಟಿಂಗ್ ಲವ್ ವಿಚಾರನ ಇವತ್ತು ಅಂತ ಕೇಳ್ತಾ ಇದ್ದಾರೆ. ನೋ ನೋ ನೋ. ಒಂದು ಹಾಡು ಕೇಳಿದಾಗ ನಾವು ಸಾಮಾನ್ಯವಾಗಿ ಅದರ ಸಂಗೀತನ ಗಮನಿಸ್ತೀವಿ, ಸಾಹಿತ್ಯನ ಆಸ್ವಾದಿಸ್ತೀವಿ, ಗಾಯಕರ ಧ್ವನಿಯಲ್ಲಿ ಕಳೆದು ಹೋಗ್ತೀವಿ. ಆದರೆ ಆ ಹಾಡು ನಮ್ಮ ಕಿವಿಗೆ ಬರೋದಕ್ಕೂ ಮುಂಚೆ ಅದರ ಹಿಂದೆ ಒಂದು ಸಣ್ಣ ಕಥೆ ಇರುತ್ತೆ, ಒಂದು ಯೋಚನೆ ಇರುತ್ತೆ, ಕೆಲವೊಮ್ಮೆ ಒಂದು ನೋವು, ಒಂದು ಪ್ರೀತಿ, ಒಂದು ಘಟನೆ ಅಥವಾ ಯಾರಿಗೂ ಹೇಳದೆ ಉಳಿದಿರುವಂಥ ಒಂದು ಮಾತಿರುತ್ತೆ. ಇವತ್ತಿನ ಕನಸಿನ ಲೋಕದಲ್ಲಿ ಅಂಥ ಕಾಡು ಹಾಡುಗಳ ಜಾಡು ಹಿಡಿದು ಸಾಗೋಣ. ಅಂದ್ರೆ ಹಾಡು ಹುಟ್ಟಿದ ಕ್ಷಣಕ್ಕೆ ನಾವೆಲ್ಲರೂ ಒಟ್ಟಿಗೆ ಸಾಗೋಣ. ಆ ಸಾಹಿತಿಗೆ ಆ ಸಾಲು ಹೇಗೆ ಹೊಳಿತು, ಯಾವ ಸಂದರ್ಭ ಆ ಹಾಡಿಗೆ ಕಾರಣವಾಯಿತು, ನಿರ್ದೇಶಕರು ಏನ್ ಹೇಳಿದ್ರು, ಸಂಗೀತ ನಿರ್ದೇಶಕರ ಮನಸ್ಸಲ್ಲಿ ಆ ಟ್ಯೂನ್ ಹೇಗೆ ಹುಟ್ಟಿತು, ಕೆಲವೊಮ್ಮೆ ಒಂದು ಪದ, ಒಂದು ದೃಶ್ಯ, ಒಂದು ವ್ಯಕ್ತಿ ಇಡೀ ಹಾಡನ್ನೇ ಹುಟ್ಟಿಸ್ಬಿಡುತ್ತೆ. ಇವತ್ತು ನಾವು ಅಂಥ ಹಾಡುಗಳನ್ನ ಕೇಳ್ತಾ ಅದರ ಹಿಂದಿರೋ ಕಥೆಯನ್ನ ತಿಳ್ಕೊತಾ ಸಾಗೋಣ. ಹಾಗಾದ್ರೆ ಕಿವಿ ಕೊಡಿ, ಯಾಕಂದ್ರೆ ಇವತ್ತು ನಾವು ಹಾಡುಗಳನ್ನ ಕೇಳಲ್ಲ, ಹಾಡು ಹುಟ್ಟಿದ ಸಮಯವನ್ನ ಕೇಳೋಣ. ಸೊ ನಾನು ಮೊದಲಿಗೆ ಮಾತಾಡುವಂತ ಹಾಡು ಯಾವುದು ಅಂತ ಕ್ಲೂ ಕೊಡ್ತೀನಿ, ಬೇರೆ ಹಾಡಿನ ಪ್ರಸಾರ ಮಾಡ್ತೀನಿ, ನೀವು ಯಾವ ಹಾಡು ಅಂತ ಗೆಸ್ ಮಾಡಬೇಕು. ಹಾಡಿನ ಸಾಹಿತ್ಯದಲ್ಲಿ ಸಾಲುಗಳು ಹೀಗಿದೆ: ಕೊನೆ ಆಸೆ ಒಂದೇ ಈ ಜೀವಕ್ಕೆ ನಿನ ಕೂಡಿ ಬಾಳಬೇಕು, ಕೊನೆ ಆಸೆ ಒಂದೇ ಈ ಜೀವಕ್ಕೆ ನಿನ ಕೂಡಿ ಬಾಳಬೇಕು. ಇದು ಯಾವ ಹಾಡು ಅಂತ ಗೆಸ್ ಮಾಡಿ. ಈ ಹಾಡಿನ ನಂತರ ಯಾವ ಹಾಡು, ಯಾರು ಸರಿಯಾಗಿ ಗೆಸ್ ಮಾಡಿದ್ದಾರೆ, ಹಾಡು ಹೇಗೆ ಹುಟ್ಕೋತು ಅಂತ ಹೇಳ್ತೀನಿ. ಉತ್ತರ ಗೊತ್ತಾದರೆ ವಾಟ್ಸಾಪ್ ಸಂಖ್ಯೆ ಗೊತ್ತಾಯಿದೆಯಲ್ಲ, 9480091010013 ಮೂರಕ್ಕೆ ನಿಮ್ಮ ಸಂದೇಶಗಳು ಬರಲಿ.

ಕೊನೆ ಆಸೆ ಒಂದೇ ಜೀವಕ್ಕೆ, ನಿನ್ನ ಕೋಡಿ ಬಾಳಬೇಕು, ಯಾವ ಸಿನಿಮಾದ ಹಾಡು ಅಂತ ಕೇಳಿದ್ದೆ. ಸುಚಿತ್ರ ಚಿಕ್ಕಮಗಳೂರಿನಿಂದ ಗೆಸ್ ಮಾಡಿದರೆ, ಮಂಗಳಾ ಮೈಸೂರಿನಿಂದ, ರಾಣಿ ಹಳೆಬೀಡಿನಿಂದ. ಮೈಸೂರಿನಿಂದ ಮಂಜುರಾಣಿಯವರ ಉತ್ತರ ಸರಿಯಾಗಿದೆ. ಹಾಗೆ ಲಿಂಗಸೂರಿನಿಂದ ಮಂಜುಳಾ ಬೆಳಕುರಿಗೆಯವರ ಉತ್ತರ ಸರಿಯಿದೆ. ವಾಣಿಶ್ರೀ ಧಾರವಾಡದಿಂದ, ಸುಭಾಷ್ ಕೊಪ್ಪಳದಿಂದ, ಹಾಗೆ ನಾಗರತ್ನ ರಾಜಾಜಿನಗರದಿಂದ. ಈ ಹಾಡು ಯಾವುದು ಅನ್ನೋದಾದ್ರೆ, ಗಗನವೇ ಬಾಗಿ ಭುವಿಯನ್ನು ಕೇಳಿದ ಹಾಗೆ. ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆ ಇದಾಗಿತ್ತು. ಎಷ್ಟೋ ಬಾರಿ ಲೊಕೇಶನ್ಗಳು ಹಾಡುಗಳಿಗೆ ಸ್ಫೂರ್ತಿಯಾಗುತ್ತೆ. ಅಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋದಾದ್ರೆ ಈ ಹಾಡು. ಮೈಸೂರಿನ ಒಂದು ಕ್ಲಬ್ ಅಲ್ಲಿ ಕವಿರಾಜ್ ಕೂತಿರ್ತಾರೆ, ನಿರ್ದೇಶಕರು ಟ್ಯೂನ್ ಅನ್ನ ಕೊಟ್ಟಿರ್ತಾರೆ. ಹೀಗೆ ಕೆಳಗೆ ಬಂದು ಪೂಲ್ ಹತ್ರ ಕವಿರಾಜ್ ಕೂತ್ಕೊಂಡಿರ್ತಾರೆ. ನಿರ್ದೇಶಕರು ಬಂದು ಕಥೆಯನ್ನ ಹೇಳ್ತಾರೆ, ಹಾಡಿನ ಸಾರಾಂಶ ಹೇಗಿರಬೇಕು ಅಂತ ಹೇಳ್ತಾರೆ. ಸಿನಿಮಾದ ಕಥೆಯನ್ನು ಕೂಡ ಹೇಳ್ತಾರೆ. ಹುಡುಗಿ ತನಗೆ ಜೀವನಾನೇ ಬೇಡ ಅನ್ನೋ ಮಟ್ಟಕ್ಕೆ ಡಿಪ್ರೆಷನ್ಗೆ ಹೋಗಿರ್ತಾಳೆ. ಏನೂ ಬೇಡ ಬದುಕಲ್ಲಿ, ಏನೂ ಉಳಿದಿಲ್ಲ ಅನ್ನೋ ಅಂಥ ಸ್ಥಿತಿಯಲ್ಲಿ ಒಬ್ಬ ಸರ್ವಗುಣ ಸಂಪನ್ನ ಬಂದು ಅವಳ ಬದುಕನ್ನು ಬದಲಾಯಿಸ್ತಾನೆ, ಪ್ರೀತಿ ಕೊಡ್ತಾನೆ, ಅವಳಿಗೆ ತುಂಬ ಖುಷಿಯಾಗುತ್ತೆ. ಏನೂ ಬೇಡ ಅಂತಿದ್ದೊಳಗೆ ಎಲ್ಲ ಸಿಕ್ತಾಗ ಎಷ್ಟು ಖುಷಿಯಾಗಬಹುದು. ಸಹಜವಾಗಿ ಪ್ರಕೃತಿಲಿ ಚಿಕ್ಕ ವಸ್ತುಗಳು ದೊಡ್ಡದ್ರ ಕಡೆಗೆ ಹೋಗುತ್ತೆ. ನದಿ ಹೋಗಿ ಸಮುದ್ರ ಸೇರೋದು, ಭೂಮಿ ಹೋಗಿ ಗಗನಾನ ಸೇರೋ ರೀತಿ ಕಾಣುತ್ತೆ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ವಸ್ತುಗಳು ದೊಡ್ಡ ದೊಡ್ಡ ವಸ್ತುಗಳನ್ನ ಸೇರುತ್ತೆ. ಆದರೆ ಈ ಹಾಡಲ್ಲಿ ಉಲ್ಟಾ ಇದೆ. ಬದುಕೇ ಏನೋ ಬೇಡ ಅನ್ನೋ ಸ್ಥಿತಿಯಲ್ಲಿ ಒಬ್ಬ ಹುಡುಗ ಬಂದು ಬದುಕನ್ನು ಬದಲಾಯಿಸಿದ್ರೆ ಹೇಗಿರುತ್ತೆ? ನದಿ ಹೋಗಿ ಕಡಲನ್ನ ಸೇರೋ ಜಾಗದಲ್ಲಿ ಕಡಲೇ ಬಂದು ನದಿನ ಸೇರ್ತಾ ಇದೆ. ಎಂಥ ರೀತಿಯ ಮೆಟಫರ್ಸ್ ಅಲ್ವಾ? ಇಲ್ಲಿ ಅವ್ರು ಕೂತಿದಂತಹ ಪೂಲಲ್ಲಿ ನೀರು ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ, ಆಕಾಶ ಅಲ್ಲಿ ತುಂಬ ತಿಳಿಯಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಗಗನ ಆಕಾಶನೇ ಬಾಗಿ ಭುವಿನ ಸೇರಿರೋ ಹಾಗೆ ಕಾಣಿಸ್ತಾ ಇದೆ ಆ ನೀರಲ್ಲಿ ಅಂತ, ಗಗನವೇ ಬಾಗಿ ಭುವಿಯನ್ನು ಸೇರಿದ ಹಾಗೆ ಅಂತ ಬರೀತಾರೆ. ಭಾನುಭವಿಗಳ ಮೆಲನ ಆಗಿದ್ದು ಮೈಸೂರಿನ ದಿ ಕ್ಲಬ್ ಹೋಟೆಲಲ್ಲಿ. ನೋಡಿ ಎಂಥ ಹಾಡು, ಎಂಥ ಸಾಹಿತ್ಯ ಹೀಗೆ ಹುಟ್ಕೋತು. ಈಗ ಅದೇ ಗೀತೆ ನಿಮಗಾಗಿ ಮೂಡಿ ಬರುತ್ತೆ. ಆದರೆ ಅದಕ್ಕೂ ಮುಂಚೆ ಮುಂದಿನ ಗೀತೆ ಯಾವ್ದಿರಬಹುದು ಗೆಸ್ ಮಾಡಬೇಕು ಅಲ್ವಾ? ಮುಂದಿನ ಗೀತೆಯ ಸಾಲು ಹೇಗಿದೆ? ನಿನ್ನ ಮರೆತು ಹೋದರೆ ಬದುಕೇಕೆ ಮುಂದೆ. ಖಂಡಿತ ಗೊತ್ತಾಗಿರುತ್ತೆ, ನಿನ್ನ ಮರೆತು ಹೋದರೆ ಬದುಕೇಕೆ ಮುಂದೆ ಯಾವ ಹಾಡಿರಬಹುದು?

ಕನಸಿನ ಲೋಕದಲ್ಲಿ ಎಲ್ಲರೂ ಒಟ್ಟಿಗೆ ಹಾಡುಗಳನ್ನ ಕೇಳ್ತಾ ಹಾಡ್ತಾ ಇದೀವಿ. ನಿನ್ನ ಮರೆತು ಹೋದರೆ ಬದುಕೇಕೆ ಮುಂದೆ, ಇದು ಯಾವ ಹಾಡಿನ ಸಾಲ್ಗಳು ಅಂತ ಕೇಳಿದ್ದೆ. ಸುಚಿತ್ರ ಚಿಕ್ಕಮಗಳೂರಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹಾಗೆ ಸ್ಮಿತಾ ಹೈದರಾಬಾದ್ ಇಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ರಾಣಿ ಹಳೆಬೀಡ್ನಿಂದ. ಮಂಜುಳಾ ಕುಮಾರಿ ಅಂಜನಾಪುರದಿಂದ ಗೆಸ್ ಮಾಡಿದ್ದಾರೆ. ಹಾಗೆ ನಾಗರತ್ನ ರಾಜಾಜಿನಗರದಿಂದ. ಎಸ್, ಇದು ಅಮೃತ ವರ್ಷಿಣಿ ಚಿತ್ರದ ಮನಸ್ಸೇ ಬದುಕು ನಿನಗಾಗಿ ಗೀತೆ. ಅಮೃತ ವರ್ಷಿಣಿ ಚಿತ್ರದ ರೆಕಾರ್ಡಿಂಗ್ಗೋಸ್ಕರ ಎಸ್ಪಿಬಿ ಸರ್ ಬಂದಿರ್ತಾರೆ, ಕೆ ಕಲ್ಯಾಣ್ ಕೂಡ ಅಲ್ಲೇ ಇರ್ತಾರೆ. ಎಲ್ಲಾ ಹಾಡುಗಳ ರೆಕಾರ್ಡಿಂಗ್ ಮುಗ್ದಿರುತ್ತೆ, ಕೊನೆಗೆ ಮನಸ್ಸೇ ಬದುಕು ನಿನಗಾಗಿ ಹಾಡನ್ನ ಇಟ್ಕೊಂಡಿರ್ತಾರೆ.

ಕನಸೆ ಬದುಕಿನಗೆ ನಿನಗಾಗಿ ಹಾಡಿನ ಪಲ್ಲವಿಯನ್ನ ಮುಗಿಸಿ ಚರಣದ ಸಾಲುಗಳಿಗೆ ಬಂದಾಗ ಎಸ್ ಪಿ ಬಿ ಸರು ಸೈಲೆಂಟ್ ಆಗ್ತಾರೆ. ಒಂದಷ್ಟು ಮಿನಿಟ್ಸ್ ನಂತರ ಒನ್ ಮೋರ್ ಅಂತ ಕೇಳಿ ಹಾಡ್ತಾರೆ. ಯಾವುದೇ ರೀಟೇಕ್ ತಗೊಳ್ಳದೆ ಕಂಪ್ಲೀಟ್ ಹಾಡನ್ನ ಹಾಡಿ ಮುಗಿಸ್ತಾರೆ. ಹಾಡನ್ನ ಒಂದೇ ಟೇಕಲ್ಲಿ ಹಾಡಿ ಮುಗಿಸಿ ಒಂದು 10 ನಿಮಿಷ ಆದ್ರೂ ಕೂಡ ಯಾರ ಜೊತೆನೂ ಮಾತಾಡಲ್ಲ, ರೆಕಾರ್ಡಿಂಗ್ ಬೂತಿಂದ ಆಚೆ ಬರೋದೇ ಇಲ್ಲ. ಎಲ್ಲರೂ ಏನಾಯ್ತು ಅಂತ ನೋಡಕ್ ಹೋದಾಗ ಎಸ್ ಪಿ ಬಿ ಸರ್ ಕಣ್ಣಂಚಲ್ಲಿ ನೀರು ತುಂಬಿತ್ತಂತೆ. ಆಗ ಬಾಲು ಸರ್ ಹೇಳ್ತಾರಂತೆ, ಈ ಹಾಡನ್ನ ಹಾಡಿ ನನಗೇನೋ ಒಂಥರ ಫೀಲ್ ಆಗ್ತಾ ಇದೆ, ಮನ್ಸಾಕ ಒಂಥರ ಭಾರ ಆಗ್ತಾ ಇದೆ, ಮನಸ್ಸೆಲ್ಲ ಕಂಪ್ಲೀಟ್ ಆಗಿ ಕಲ್ಕಿದ ಫೀಲ್ ಆಗ್ತಾ ಇದೆ, ಗೊತ್ತಿಲ್ಲದೆ ಕಣ್ಣಂಚಲ್ಲಿ ನೀರು ತುಂಬ್ಕೋತಾ ಇದೆ ಅಂತ ಹೇಳ್ತಾರೆ. ಎಸ್ ಪಿ ಬಿ ಸರ್ ಕಣ್ಣಂಚಲ್ಲಿ ನೀರು ಕಂಡಂತಹ ಕಲ್ಯಾಣ್ ಅವರು ಅವ್ರು ಭಯ ಪಟ್ಕೋತಾರೆ, ಅಯ್ಯೋ ಎಸ್ ಪಿ ಬಿ ಸರ್ ಹೀಗೆಲ್ಲ ಹೇಳ್ತಾ ಇದಾರೆ, ಈ ಹಾಡು ಜನಕ್ಕೆ ರೀಚ್ ಆಗುತ್ತೋ ಇಲ್ವೋ, ಬಿಕಾಸ್ ಅದೊಂದು ಪಾಥೋ ಸಾಂಗ್ ಥರ ಇರುತ್ತೆ, ಟೆಂಪೋ ತುಂಬ ಸ್ಲೋ ಆಗಿರುತ್ತೆ, ಹಾಡು ನಿಧಾನವಾಗಿರುತ್ತೆ, ಎಲ್ಲಿ ಭಾವಗೀತೆ ಥರ ಫೀಲ್ ಕೊಟ್ಬಿಡ್ತೋ ಜನಗಳಿಗೆ, ಜನ ಇದನ್ನು ಆಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅನ್ನೋ ಭಯ ಕೂಡ ಕಲ್ಯಾಣ್ ಅವರ ಕಣ್ಣಂಚಲ್ಲಿ ಕಾಣ್ತಾ ಇರುತ್ತೆ. ಆಗ ಆ ಭಯ ಕಂಡು ಎಸ್ ಪಿ ಬಿ ಸರ್ ಹೇಳ್ತಾರಂತೆ, ಚಿಂತೆ ಮಾಡಬೇಡ, ಈ ಹಾಡು ಡೆಫಿನೆಟ್ಲಿ ದೊಡ್ಡ ಹಿಟ್ ಆಗುತ್ತೆ ನೋಡು ಅಂತಾರಂತೆ. ಇದು ಮನಸ್ಸೇ ಬದುಕು ನಿನಗಾಗಿ ಹಾಡು ಹುಟ್ಟುಕೊಂಡಿದ್ದಂತಹ ಕ್ಷಣ. ಈಗ ಎಸ್ ಪಿ ಬಿ ಸರ್ ಕಂಡಂಚನ ದೇವ ಮಾಡಿದಂತಹ ಹಾಡು ನಿಮ್ಮ ಮುಂದೆ ಎಸ್ ಪಿ ಬಿ ಸರ್ ಅವರ ಕಂಠದಲ್ಲೇ. ಅದಕ್ಕೂ ಮುಂಚೆ ಮುಂದಿನ ಹಾಡಿನ ಹಿಂಟ್ ಕೊಡ್ಬೇಕಲ್ವಾ? ಬಯಕೆ ತೋಟದ ಬೇಲಿಯೊಳಗೆ ಕರ್ಣಗಣದಿ ರಿಂಗಣ, ಎಲ್ರಿಗೂ ಖಂಡಿತ ಗೊತ್ತಿರುತ್ತೆ, ಸಂದೇಶಗಳನ್ನ ಕಳಿಸ್ಕೊಡಿ.

ಕನಸಿನ ಲೋಕದಲ್ಲಿ ಸಾಗ್ತಾ ಇದೀವಿ. ಕನಸಿನ ಲೋಕದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆಜಯ ಮಂಜುನಾಥ್. ಬಾಯಕ್ಕೆ ತೋಟದ ಬೇಲಿಯೊಳಗೆ ಕರ್ಣ ಗಣದೆ ರಿಂಗಣ ಯಾವ ಸಾಲುಗಳು ಅಂತ ಕೇಳಿದೆ. ಎಸ್, ಆಗ್ಲೇ ಗೆಸ್ ಮಾಡಿದಾಗೆ ಸೇಮ್ ಎಲ್ಲರೂ ಗೆಸ್ ಮಾಡಿದಿರ. ಮಗಳ ಮೈಸೂರಿನಿಂದ ನಮ್ಮ ರನ್ನಿಂಗ್ ಫ್ರಮ್ 848 ಅವರು ಗೆಸ್ ಮಾಡಿದ್ದಾರೆ. ಹಾಗೆ ರಾಣಿ ಹಳೇಬೀಡಿನಿಂದ, ಸ್ಮಿತಾ ಹೈದರಾಬಾದ್ನಿಂದ, ಉಷಾ ಬೆಂಗಳೂರಿನಿಂದ, ಅಮೆರಿಕ ಚಿತ್ರದ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಹಾಡು. ಸರಿ, ಈ ಹಾಡು ಹೇಗೆ ಹುಟ್ಕೋತು ಅಂತ ತಿಳ್ಕೊಳ್ಳೋದಾದ್ರೆ, ಅಡಿಗರ ಕಟ್ಟಾಭಿಮಾನಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಯಾವ ಮೋಹನ ಮುರಳಿ ಕರೆಯಿತು ಈಗಾಗಲೇ ಆ ಸಮಯದಲ್ಲೇ ಭಾವಗೀತೆಯಾಗಿ ಬಹಳ ಪ್ರಸಿದ್ಧಿಯಾಗಿತ್ತು. ಈ ವಿಷಯನ ಮನೋಮೂರ್ತಿಯವರಿಗೆ ತಿಳಿಸ್ತಾರೆ ನಾಗತಿಹಳ್ಳಿ ಚಂದ್ರಶೇಖರ್. ಹಾಡಿನ ಸಂದರ್ಭ, ಸಿನಿಮಾದ ದೃಶ್ಯಗಳ ಸಂದರ್ಭ ಎಲ್ಲವನ್ನು ವಿವರಿಸಿ ಡಿಫ್ರೆಂಟ್ ಆಗಿ ಕಂಪೋಸ್ ಮಾಡಬೇಕು ಅಂತ ನಾಗತಿಹಳ್ಳಿ ಚಂದ್ರಶೇಖರ್ ಹೇಳ್ತಾರೆ. ಜೊತೆಗೆ ಹಳೆಯ ಹಾಡನ್ನು ಕೊಡೋದಕ್ಕೆ ಹೋಗ್ತಾರೆ. ಆಗ ಮನಮೂರ್ತಿಯವರು ಬೇಡ ಅಂತಾರೆ. ಬಿಕಾಸ್ ಅಷ್ಟು ಪಾಪ್ಯುಲರ್ ಇರೋ ಹಾಡನ್ನು ಕೇಳಿ ನಾನು ಇನ್ಸ್ಪೈರ್ ಆಗಿ ಅದರ ಛಾಪೆ ನಾನು ರೀಕಂಪೋಸ್ ಮಾಡೋ ಹಾಡಲು ಬಂದ್ಬಿಟ್ರೆ ಅನ್ನೋ ಒಂದು ತವಕ. ಜೊತೆಗೆ ಆ ಹಾಡಿನ ಟ್ಯೂನ್ ಏನಿದೆ ಅದನ್ನು ನಾನೇನಾದರೂ ಅಪ್ಪಿ ತಪ್ಪಿ ನಾನು ಮಾಡೋ ಟ್ಯೂನು ಇಷ್ಟ ಆಗದಿದ್ರೆ ಜನ ಏನನ್ನಬಹುದು ಅನ್ನೋ ಒಂದು ಇದು. ಹಾಗಾಗಿ ಬರೀ ಸಾಹಿತ್ಯನ ಮಾತ್ರ ಇಸ್ಕೊಂಡು ಅದಕ್ಕೆ ಟ್ಯೂನನ್ನು ಕಂಪೋಸ್ ಮಾಡ್ತಾರೆ. ಒಂದೆರಡು ಟ್ಯೂನನ್ನು ಯು ಎಸ್ ಎಲ್ಲಿ ಕಂಪೋಸ್ ಮಾಡಿ ಕರ್ನಾಟಕಕ್ಕೆ ಕಳಿಸ್ತಾರೆ. ನೋಡಿ, ಈ ಟ್ಯೂನು ಯು ಎಸ್ ಎಯಿಂದ ಕಂಪೋಸ್ ಆಗಿ ಕರ್ನಾಟಕಕ್ಕೆ ಬರುತ್ತೆ. ಹೀಗೆ ಒನ್ ಟ್ಯೂನು, ಎರಡು ಟ್ಯೂನು, ಮೂರು ಟ್ಯೂನು, ನಾಲ್ಕು ಟ್ಯೂನ್ ಆಗಿ ಕೊನೆಗೆ ಐದನೇ ಟ್ಯೂನನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅಪ್ರೂವ್ ಮಾಡ್ತಾರೆ. ರೆಕಾರ್ಡಿಂಗ್ ಟೈಮ್ಗೆ ಸಂಗೀತ ಕಟ್ಟಿಯವರು ಬಂದಿರ್ತಾರೆ. ಆಗ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ನೋಡಮ್ಮ ತುಂಬ ಒಳ್ಳೆ ಹಾಡಿದೆ, ನೀನೇ ಹಾಡಬೇಕು, ನಿನ್ನ ಜೊತೆ ಬಂದು ರಾಜಾನಂದ ಸ್ವಾಮಿ ಅವರು ಜೊತೆ ಆಗ್ತಾರೆ ಅಂತಾರೆ. ಸಂಗೀತ ಕಟ್ಟಿಯವ್ರಿಗೆ ತುಂಬ ಖುಷಿ, ಬಿಕಾಸ್ ಅವರು ಆ ಹಾಡಿದ ಸಂದರ್ಭದಲ್ಲಿ ರಾಜವರನ್ನ ಮೀಟ್ ಮಾಡಿ ತುಂಬ ದಿನ ಆಗಿರುತ್ತಂತೆ. ಸಾಹಿತ್ಯನ ಕೊಡ್ತಾರೆ, ಸಾಹಿತ್ಯ ನೋಡಿ ಸಂಗೀತ ಕಟ್ಟಿಯವರು ಶಾಕು, ಯಾಕಂದ್ರೆ ಅದು ಈಗಾಗಲೇ ಪ್ರಸಿದ್ಧಿಯಾಗಿರೋ ಭಾವಗೀತೆ. ಅದು ಯಾವ ಮೋಹನ ಮುರಳಿಕರ್ ಇತ್ತು ರತ್ನಮಾಲಮ್ಮವ್ರು ಹಾಡಿರ್ತಾರೆ. ಆಗ ಹೇಳ್ತಾರೆ ಟ್ಯೂನ್ ಡಿಫ್ರೆಂಟ್ ಆಗಿದೆ, ಟ್ಯೂನ್ ಕೇಳಿಸ್ಕೊ ಅಂತಾರೆ. ಟ್ಯೂನ ಕೇಳಿ ಖುಷಿ ಪಡ್ತಾರೆ, ಡಿಫ್ರೆಂಟ್ ಆಗಿದೆ ಕಂಪೋಸಿಷನು ಅಂತ ಅವ್ರಿಗೆ ಖುಷಿ ಪಡ್ತಾರೆ. ಹಾಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ. ರೆಕಾರ್ಡಿಂಗ್ ಟೈಮಲ್ಲಿ ರಾಜಾನಂದ ಸ್ವಾಮಿಯವರು ಸಂಗೀತ ಕಟ್ಟಿಯವರಾಗ ಶಾಸ್ತ್ರೀಯ ಸಂಗೀತ ಎಲ್ಲ ಕಲಿತಿರ್ತಾರೆ, ರೇಗಿಸ್ತಾರೆ, ಈ ಹಾಡಿಗೂ ಎಲ್ಲ ಸ್ವರ ಜತೆ ಎಲ್ಲ ಹಾಕ್ಬಿಟ್ಟು ಕ್ಲಾಸಿಕಲ್ ಸಾಂಗ್ ಮಾಡಿಬಿಡ್ತೀಯಾ ಹಾಗೆ ಹೀಗೆ ಅಂತ ರೇಗಿಸ್ತಾ ಇದ್ರಂತೆ. ಮತ್ತೆ ಈ ಭಾವಗೀತೆ, ಈ ಹಾಡು ಸಿನಿಮಾಗಳಲ್ಲಿ ಬಿಚ್ಚ ಬಿಚ್ಚಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಡಿಗರು ಈ ಸಿನಿಮಾಗೋಸ್ಕರ

ಕರಣೇ ಈ ಸಾಲ್ಗಳನ್ನ ಬರೆದ್ರ ಅಂತ ಕೂಡ ಭಾಸ ಆಗುತ್ತೆ. ಈಗ ಅದೇ ಗೀತೆ ನಿಮ್ಮ ಮುಂದೆ, ಅದಕ್ಕೂ ಮುಂಚೆ ಮುಂದಿನ ಹಾಡಿನ ಟ್ಯೂನ್ ಸಾಲುಗಳು ಹಿಂಟು ಬೇಕಲ್ವಾ? ಮೋಡವಿರದ ಸುಡುಬಾನು ನಾನು, ಮಳೆ ಬಿಲ್ಲಿನಂತೆ ನೀನು, ಬಣ್ಣ ಚೆಲ್ಲಿದೆ. ಯಾವ ಹಾಡಿದು? ಮೋಡವಿರದ ಸುಡುಬಾನು ನಾನು, ಮಳೆಯ ಬಿಲ್ಲಿನಂತೆ ನೀನು, ಬಣ್ಣ ಚೆಲ್ಲಿದೆ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು
4: ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಮ್ಮ ರೈಟಿಂಗ್ ಫ್ರಮ್ 435 ಇವರ ಹತ್ರ ಸರಿಯಾಗಿದೆ. ಹಾಗೆ ಅಮೃತ ವರ್ಷಿಣಿ ಮಂಜುರಾಣಿ ಮೈಸೂರಿನಿಂದ ಇವರ ಹತ್ರ ಸರಿಯಾಗಿದೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಇವರು ಕೂಡ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಸೂರ್ಯಕಾಂತಿ ಚಿತ್ರದ ಮೌನಿ ನಾನು ನೋಡಿವಾಗ ನೀನು ಗೀತೆ ಯಾ ಸಾಲುಗಳಿದಾಗಿತ್ತು. ಡೈರೆಕ್ಟರ್ ಕೆಎಂ ಚೈತನ್ಯ ಅವರು, ಈ ಸಿನಿಮಾದ ನಿರ್ದೇಶಕರು ಇಳಿರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ಚೆನ್ನೈಯಲ್ಲಿ ಈ ಹಾಡು ರೆಕಾರ್ಡಿಂಗ್ ಆಗಿರುತ್ತೆ. ಸಾಹಿತ್ಯ ಬರೆದಿದ್ದು ಕವಿರಾಜ್ ಅವರು. ಈ ಹಾಡಿನ ರೆಕಾರ್ಡಿಂಗ್ ಆದ 4-5 ದಿನಗಳ ನಂತರ ಡೈರೆಕ್ಟರ್ ಚೈತನ್ಯ ಅವರು ಕವಿರಾಜ್ ಅವರಿಗೆ ಕಾಲ್ ಮಾಡ್ತಾರೆ. ನಮ್ಮ ತಾತ ನಿಮ್ಮ ಹಾಡನ್ನ ತುಂಬಾ ಮೆಚ್ಕೊಂಡ್ರಿ ಕಣ್ರಿ ಅಂತ ಹೇಳ್ತಾರೆ. ಕವಿರಾಜ್ ಅವರು ಫಾರ್ಮುಲಾಗಿ ಹೌದಾ, ಥ್ಯಾಂಕ್ ಯು ಸೋ ಮಚ್, ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳ್ಬಿಡಿ ಅಂತಾರೆ. ಒಂದಷ್ಟು ದಿನಗಳು ಆದಮೇಲೆ ಕವಿರಾಜ್ ಅವ್ರಿಗೆ ಫ್ಲ್ಯಾಶ್ ಆಗುತ್ತೆ, ಕಾಲ್ ಮಾಡಿ ಇವರು ನಮ್ಮ ತಾತ ಹಾಡಿನ ಮೆಚ್ಕೊಂಡ್ರು ಅಂದ್ರಲ್ಲ, ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಕೆ ಎಂ ಚೈತನ್ಯ ಅವರ ತಾತ ಶ್ರೇಷ್ಠ ಕವಿ ಜಶಿವರುದ್ರಪ್ಪ ಅವರು ಅಂತ. ಆಮೇಲೆ ಟಕ್ ಅಂತ ಕಾಲ್ ಮಾಡಿ, ಸರ್ ಅವತ್ತು ಹಾಡು ಇಷ್ಟ ಆಯಿತು ಅಂತ ಹೇಳಿದ್ರಲ್ಲ, ಯಾರೋ ಇಷ್ಟ ಆಯಿತು ಅಂತ ಹೇಳಿದ್ರು ಅಂದ್ರಲ್ಲ, ಅವ್ರು ಯಾರು ಸರ್ ಅಂತ ಕೇಳ್ತಾರೆ. ನಮ್ಮ ತಾತ ಅಂತ ಚೈತನ್ಯ ಅವ್ರು ಹೇಳ್ತಾರೆ. ಸರ್ ಅದೇ ಸರ್ ಯಾರು ಸರ್ ನಿಮ್ಮ ತಾತ ಅಂತ ಹೇಳಿದಾಗ, ನಮ್ಮ ತಾತ ಕಣ್ರಿ ಜಯಶಿವರುದ್ರಪ್ಪ ಅಂತ ಹೇಳ್ತಾರೆ. ಆಗೋ ಅಯ್ಯೋ ಸರ್ ಅವತ್ತೇ ಹೇಳ್ಬೋದಿತ್ತಲ್ವಾ ಸರ್ ಅಂತ ಹೇಳಿದಾಗ, ಏನ್ರಿ ನಮ್ಮ ತಾತ ಜಯಶಿವರುದ್ರಪ್ಪ ನಿಮ್ಮ ಹಾಡನ್ನ ಇಷ್ಟಪಟ್ರು ಅಂತ ಹೇಳ್ದ ಅಂತ ಕೇಳ್ತಾರೆ. ಆಗಿ ಅವರು ಶಾಕ್ ಆಗ್ತಾರೆ. ಆಮೇಲೆ ಅವ್ರಿಗೆ ಫೋನ್ ಮಾಡಿಕೊಡಿ ಅಂತ ಕೂಡ ಹೇಳ್ತಾರೆ. ಆಮೇಲೆ ಮಾತಾಡ್ತಾರೆ. ಆ ಹಾಡನ್ನು ಕೇಳಿ ಶಿವರುದ್ರಪ್ಪ ಅವರು, ಯಾರು ಬರೆದಿದ್ದು, ಒಂದು ಒಳ್ಳೆ ಕವಿತೆ ಇದೆ ಈ ಹಾಡಲ್ಲಿ, ಸಿನಿಮಾ ಸಾಹಿತ್ಯಕ್ಕಿಂತ ಒಳ್ಳೆ ಕವಿತೆ ಥರ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿದೆ ಸಾಹಿತ್ಯ ಅಂತ ಮೆಚ್ಕೊಂಡಿದ್ರಂತೆ. ಯಾರ ಹಾಡುಗಳ ಅಭಿಮಾನಿಯಾಗಿದ್ರು ಕವಿರಾಜ್ ಅವರು, ಅವರೇ ಕರೆ ಮಾಡಿ ಅವರ ಹಾಡನ್ನು ಇಷ್ಟಪಟ್ಟಾಗ ಎಂಥ ಮೂಮೆಂಟ್ ಅಲ್ವಾ ಅದು.

ಹಾಡುಗಳ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿದೆ ಅಂತ ಭಾಗ್ಯ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಹಾಡುಗಳ ಸಾಲು ಹೀಗಿದೆ. ನಿನ್ನ ಕಣ್ಣಿಗೆ ಸರಿದೂಗೋ ಕಣ್ಣುಗಳೇ ಇಲ್ಲ, ನಿನ್ನ ಸೌಂದರ್ಯದ ಹೊಳಪಿಗೆ ಸರಿಸಾಟಿಯಾಗೋ ಬೆಳಕೆ ಇಲ್ಲ ಅಂತ ಅರ್ಥವನ್ನು ಕೊಡುವಂತಹ ಸಾಲುಗಳು ಯಾವ ಸಾಲು? ನಿನ್ನ ಕಣ್ಣಿಗೆ ಸರಿಹೊಂದುವಂಥ ಸಮಾನ ಅನಿಸುವಂಥ ಕಣ್ಣುಗಳೇ ಇಲ್ಲ, ನಿನ್ನ ಸೌಂದರ್ಯದ ಹೊಳಪಿಗೆ ಸರಿಸಾಟಿಯಾಗೋ ಬೆಳಕಿಲ್ಲ. ಸಾಲುಗಳ ಅರ್ಥ ಹೇಳಿದ್ದೀನಿ, ಇದರಲ್ಲೇ ಸಾಲುಗಳಲ್ಲಿ ಬಂದಿರುವಂಥ ಪದಗಳು ಕೂಡ ಇದೆ. ಗೆಸ್ ಮಾಡಿ ಯಾವ ಹಾಡು?

0: do non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
4: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಹಾಡಿನ ಸ್ಟೋರಿ ತುಂಬಾ ಇಷ್ಟ ಆಯ್ತು ಅಂತ ನಾಗರತ್ನ ಅವ್ರು ಹೇಳ್ತಾ ಇದಾರೆ. ಹಿಸ್ಟ್ರಿ ಸಖತ್ತಾಗಿದೆ ಅಂತ ಇದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ ಕನಸಿನ ಲೋಕ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಳಿ ಹೊತ್ತಲ್ಲಿ ಒಳ್ಳೊಳ್ಳೆ ಹಾಡುಗಳು, ಅದರ ಹಿಂದಿನ ಕಥೆಗಳು ನಮ್ಮನ್ನ ನಿಜವಾಗ್ಲೂ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಇದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಅವರು ನಿದ್ರೆಗೆ ಜಾರ ಹೊತ್ತಲ್ಲಿ ನಮ್ಮ ಕನಸುಗಳಿಗೆ ಜೀವ ತುಂಬುವ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರೆ ಧನ್ಯವಾದ ಅಂತ ಇದಾರೆ. ಹಾಗೆ ನಾನು ಹೇಳಿದಂತಹ ಸ್ಥಾನಗಳನ್ನ ಸರಿಯಾಗಿ ಮಾಡಿದ್ದು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ರಾಣಿ ಹಳೆಬೀಡಿನಿಂದ ಆ್ಯಂಡ್ ಯಸ್ ಅಗೇನ್ ಮಂಜುರಾಣಿ ಅಮೃತ ವರ್ಷಿಣಿ ಮೈಸೂರಿನಿಂದ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಅರಳು ಹುಣ್ಣಿಮೆ ಗೀತೆ ಇದಾಗಿತ್ತು. ಎಸ್ ಪಿ ಬಿ ಸರ್ ಸ್ಟುಡಿಯೋಗೆ ಬಂದು ಹಾಡನ್ನ ಬರ್ಕೋತಾರೆ, ಯಾವ ತರಹ ಎಕ್ಸ್ಪ್ರೆಷನ್ ಬೇಕು ಹಾಡಲಿ ಅಂತ ಕೇಳಿದಾಗ ಕಲ್ಯಾಣ್ ಅವರು ಒಂದಷ್ಟು ಇನ್ಪುಟ್ಸ್ಗಳನ್ನ ಕೊಡ್ತಾರೆ. ಹಾಡಿ ಮುಗಿಸಿ ಬಂದು ಕನ್ಸೋಲ್ಗೆ ಹೋಗದೆ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಒಂದ್ಸಲ ಹೇಗಿದೆ ಹಾಡು ಅಂತ ಕೇಳಿದಾಗ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಒಂದ್ಸಲ ಕೇಳೋದ ಮೇಲೆ ಹಾಡಿನ ಆರಂಭದಲ್ಲಿ ಒಂದು ಹಮ್ಮಿಂಗ್ ಬೇಕು ಕೊಡ್ಬೋದಾ ಅಂತ ಕಲ್ಯಾಣ್ ಅವ್ರು ಕೇಳ್ತಾರೆ. ಹೋಗಿ ಆ ಹಮ್ಮಿಂಗ್ ಅನ್ನ ಹಾಡಿ ಬರ್ತಾರೆ. ನೆಕ್ಸ್ಟ್ ಕಂಪ್ಲೀಟ್ ಹಾಡನ್ನ ಒಂದೇ ಸ್ಟ್ರೆಚ್ ಅಲ್ಲಿ ಕೇಳ್ತಾರೆ. ನನಗೆ ಯಾಕೋ ಈ ಹಾಡು ಇಷ್ಟ ಆಗಲಿಲ್ಲ ಅಂತ ಎಸ್ ಪಿ ಬಿ ಸರ್ ಹೇಳಿ ಹೊರಟ್ಬಿಡ್ತಾರೆ. ಕಲ್ಯಾಣ್ ಅವರು ಸರ್ ಚೇಂಜ್ ಟ್ಯೂನ್ ಅನ್ನ ಚೇಂಜ್ ಮಾಡ್ಲಾ, ಲಿರಿಕ್ಸ್ ಚೇಂಜ್ ಮಾಡ್ಲಾ ಅಂತ ಕೇಳಿದಾಗ ಇಲ್ಲ ನಾನು ಹಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಎಸ್ ಪಿ ಬಿ ಸರ್ ಹೇಳ್ತಾರಂತೆ. ಸ್ಟುಡಿಯೋಲಿರೋ ಎಲ್ಲರೂ ಒಪ್ಸೋದಕ್ಕೆ ಟ್ರೈ ಮಾಡ್ತಾರೆ ಹಾಡು ತುಂಬ ಚೆನ್ನಾಗಿದೆ ಅಂತ, ಬಟ್ ಎಸ್ ಪಿ ಬಿ ಸರ್ ಒಪ್ಕೊಳ್ಳೋದಿಲ್ಲ, ನನಗೆ ಸಮಾಧಾನ ಆಗ್ತಿಲ್ಲ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಇಲ್ಲಿ ಹೇಗಿದ್ರು ಚೆನ್ನಾಗಿತ್ತು, ಎಸ್ ಪಿ ಬಿ ಸರ್ ಆದ ಮೇಲೆ ಚೆನ್ನಾಗಿರಲೇಬೇಕು ಅಂತ ಇವರು ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡ್ಕೋತಾ ಇರ್ತಾರೆ. ಆಮೇಲೆ 4 ದಿನಗಳ ಆದಮೇಲೆ ಎಸ್ ಪಿ ಬಿ ಸರ್ರೇ ಸ್ವತಃ ಕಲ್ಯಾಣ್ ಅವ್ರಿಗೆ ಕಾಲ್ ಮಾಡಿ ನಾಳೆ ಸ್ಟುಡಿಯೋ ಫ್ರೀ ಇದೆಯಾ ಅಂತ ಅಂತಾರೆ. ಎಸ್ ಪಿ ಬಿ ಸರ್ ಕೇಳ್ತಾ ಇದಾರೆ ಅಂದಮೇಲೆ ಇಲ್ಲ ಅಂತ ಹೇಗೆ ಹೇಳೋದು ಅಂತ ಹೇಳಿ, ಎಸ್ ಸರ್ ಬನ್ನಿ ಸ್ಟುಡಿಯೋ ಫ್ರೀ ಇದೆ ಅಂತಾರೆ. ಹೇಗೋ ಮಾಡಿ ಸ್ಟುಡಿಯೋನ ಅರೇಂಜ್ ಮಾಡ್ತಾರೆ. ಮರುದಿನ ಬಂದರು ಡೈರೆಕ್ಟಾಗಿ ಸ್ಟುಡಿಯೋ ಒಳಗಡೆ ಹೋಗಿ ಹಾಡು ಎಷ್ಟು ನಿಮಿಷ ಇದೆಯೋ ಅಷ್ಟೇ ನಿಮಿಷದಲ್ಲಿ ಕಂಪ್ಲೀಟ್ ಹಾಡನ್ನು ಹಾಡಿ ಮುಗಿಸಿ ಹೊರಗೆ ಬರ್ತಾರೆ. ಕಂಪ್ಲೀಟ್ ಹಾಡನ್ನು ಒಂದೇ ಟೇಕಲ್ಲಿ ಎಲ್ಲೂ ರಿಟೇಕ್ಸ್ ಇಲ್ಲದೆ ಆಚೆ ಬಂದು ನನಗೀಗ ಸ್ಯಾಟಿಸ್ಫೈ ಆಯಿತು ಅಂತಾರೆ. ಏನು ವ್ಯತ್ಯಾಸ ಇತ್ತು ಸರ್ ಆ ಹಾಡಿಗೂ ಈ ಹಾಡಿಗೂ ಅಂತ ಕೇಳ್ತಾರೆ ಕಲ್ಯಾಣ್. ಆಗ ಎಸ್ ಪಿ ಬಿ ಸರ್ರು, ನಾನವತ್ತು ಬರೀ ಹಾಡು ಹೋಗಿದ್ದೆ ಅಷ್ಟೇ, ಇವತ್ತು ಸಾಹಿತ್ಯನ ಅನುಭವಿಸಿ ಹಾಡಿದೆ ಅಂತಾರೆ ಕಲ್ಯಾಣ್ ಅವರಾಗ. ಓಹೋ, ಸಾತ್ವಿಕ ಸ್ವರ್ಥನ ಹಾಗಾದ್ರೆ ಅಂತಾರೆ ಎಸ್ ಪಿ ಬಿ ಸರ್ ನಗ್ತಾರೆ. ಮೊದಲ ಬಾರಿ ಹಾಡಿದಾಗ ಹಾಡಿನ ಮಧ್ಯ ಮಧ್ಯೆ ಒಂದಷ್ಟು ನಕ್ಕಿರ್ತಾರೆ, ಅದು ಬೇಕು ಅಂತ ಕಲ್ಯಾಣ್ ಅವರು ಆ ನಗುನ ಹಾಗೆ ಒಂದಷ್ಟು ರಿಟೇನ್ ಮಾಡಿಕೊಂಡು ನೆಕ್ಸ್ಟ್ ಹಾಡಿದಂಥ ಹಾಡಿನಲ್ಲಿ ಮಿಕ್ಸ್ ಮಾಡ್ಕೋತಾರೆ. ಈಗ ನಾವು ಕೇಳಿದು ಫೈನಲ್ ವರ್ಷನ್ ಆಫ್ ಅರಳು ಹುಣ್ಣಿಮೆ. ಈಗ ಅದೇ ಗೀತೆ ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ.

ಹಾಡಿಯಾಕೆ ಪಾಸ್ ಆಯಿತು ಅಂತ ಯೋಚನೆ ಮಾಡ್ತಿದ್ದೀರಾ? ಮುಂದಿನ ಹಾಡಿನ ಹಿಂಟ್ ಬೇಕು ಅಲ್ವಾ? ಬಾಳೆಲ್ಲ ನಿನ್ನದಾದ ಗಳಿಗೆ, ನಿನ್ನ ಸಂಪ್ರೀತಿ ನನ್ನದಾದ ಗಳಿಗೆ, ಪ್ರತಿ ನೆನಪಲ್ಲೂ ನಿನ್ನದೇ ಮುಖ. ಮತ್ತೊಮ್ಮೆ, ಬಾಳೆಲ್ಲ ನಿನ್ನದಾದ ಗಳಿಗೆ, ನಿನ್ನ ಸಂಪ್ರೀತಿ ನನ್ನದಾದ ಗಳಿಗೆ, ಪ್ರತಿ ನೆನಪಲ್ಲೂ ನಿನ್ನದೇ ಮುಖ.

ಕೊನೆಯ ಹಾಡನ್ನೇ ಸರಿಯಾಗಿ ಗೆಸ್ ಮಾಡಿರೋದು ರೋಹಿತ್ ಅವರು ದಾಸನಪುರದಿಂದ. ಪ್ರೇಮೋತ್ಸವ ಸಿನಿಮಾದ ಹೃದಯ ಈ ಹೃದಯ ಗೀತೆಯ ಹಾಡಿ ಸಾಲುಗಳಿದಾಗಿತ್ತು. ಸ್ಟೀಫನ್ ಪ್ರಯೋಗ ಅವರು ಪ್ರೇಮೋತ್ಸವ ಸಿನಿಮಾಗೆ ಟ್ಯೂನನ್ನು ಕಂಪೋಸ್ ಮಾಡಿರ್ತಾರೆ. ಎಸ್ ಪಿ ಬಿ ಅವರು ಬರ್ತಾರೆ. ಈ ಹಾಡಿನ ಸಾಹಿತ್ಯಕ್ಕೆ ಹಂಸಲೇಖ ಅವರು ರಾತ್ರಿ 11 ಗಂಟೆಗೆ ಬಂದು 3 ಗಂಟೆವರೆಗೂ ಬರೆದಿರ್ತಾರೆ. ಬಿಕಾಸ್ ಬೇರೆ ಮೂವಿಯಲ್ಲಿ ಬ್ಯುಸಿ ಆಗಿರ್ತಾರೆ, ಅದೇ ಥರ ರಾತ್ರಿ ಹೊತ್ತು 3 ದಿನ ಬಂದ ಮೇಲೆ 3 ದಿನ ಕೂತ್ಕೊಂಡು ಬರೀತಾರೆ ಆ ಹಾಡನ್ನು. ಹಾಗೆ ಬಂದರೆ ಅವ್ರಿಗೆ ತೃಪ್ತಿ ಆಗೋದಿಲ್ಲ. ಸ್ಟುಡಿಯೋ ರೆಕಾರ್ಡಿಂಗ್ ಎಸ್ ಪಿ ಬಿ ಸರ್ ಬಂದಿರ್ತಾರೆ. ಆಗ ಸ್ಟೀಫನ್ ಅವರು ಎಸ್ ಪಿ ಬಿ ಅವರಿಗೆ ಬರೀ ಪಲ್ಲವಿ ಮಾತ್ರ ಕೊಡಿ, ಚರಣ ನನಗೆ ಸಮಾಧಾನ ಆಗಿಲ್ಲ, ಅದನ್ನು ಮತ್ತೆ ಬರ್ದ್ಕೊಡ್ತೀನಿ ಅಂತ ಹೇಳ್ತಾರೆ ಪ್ರಸಾದ್ ಸ್ಟುಡಿಯೋಲಿ. ಅಲ್ಲೇ ಕೂತ್ಕೊಂಡು ಬರೀತಾರೆ. ಎಸ್ ಪಿ ಬಿ ಸರ್ ಹತ್ರ ಬರೀ ಪಲ್ಲವಿ ಮಾತ್ರ ಕೊಟ್ಟು ಬರ್ತಾರೆ ಸ್ಟೀಫನ್ ಅವರು. ಆಗ ಓ ಬರೀ ಪಲ್ಲವಿ ಮಾತ್ರ ಬಂದಿದೆಯಾ, ಚರಣ ರೆಡಿ ಆಗ್ತಾ ಇದೆಯಾ, ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆಯಾ ಅಂತ ಕೇಳೋ ನಗ್ತಾರೆ. ಎಸ್ ಪಿ ಬಿ ಅವರು 15-20 ನಿಮಿಷದಲ್ಲಿ ಟ್ಯೂನನ್ನು ಕೇಳಿ ಪಲ್ಲವಿ ನೋಡ್ಕೊಳ್ಳೋ ಅಷ್ಟರಲ್ಲಿ ಚರಣಗಳನ್ನು ಬರೆದು ಕಳಿಸ್ತಾರೆ ಹಂಸಲೇಖ ಅವರು. ಆಮೇಲೆ ಎಸ್ ಪಿ ಬಿ ಸರ್ ರೆಕಾರ್ಡಿಂಗ್ ಆದಮೇಲೆ ಚಿತ್ರಾಮ ಅವರು ಬಂದಾಗ ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ಹಾಡು ಸಿನಿಮಾದ ಥ್ರೂ ಔಟ್ ಬರುತ್ತೆ, ಅಲ್ಲಲ್ಲಿ ಬಿಟ್ಸ್ ಬಿಟ್ಸ್ ಥರನೂ ಕೂಡ ಬರುತ್ತೆ, ಫ್ಲ್ಯಾಶ್ ಬ್ಯಾಕ್ ಸೀನ್ ಥರ ಕೂಡ ಬರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿರಬೇಕು ಬಿಕಾಸ್ ಸಂಪೂರ್ಣ ಸಿನಿಮಾದ ಜೀವಾಳ ಇರೋದೇ ಈ ಹಾಡಲ್ಲಿ ಅಂತ ಹೇಳ್ತಾರೆ. ಹಾಗೆ ಚಿತ್ರಾಮ ಅವರು ನೆಕ್ಸ್ಟ್ ಲೆವೆಲಲ್ಲಿ ಹಾಡಿದ್ದಾರೆ, ಆ ಸಿನಿಮಾದ ಜೀವ ಇರೋದೇ ಈ ಹಾಡಲ್ಲಿ ಎನ್ಬಹುದು. ಅದೇ ಗೀತೆ ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ.

ಎಲ್ಲಿಂದ ಹುಡ್ಕೊಂಡ್ ಬರ್ತೀರಿ ಇದೆಲ್ಲ, ಇನ್ನೊಂದು ಗಂಟೆ ಇದೇ ತರ ಶೋ ಮಾಡಿ ಅಂತ ಬಹಳಷ್ಟು ಸಂದೇಶಗಳು ಬಂದಿದೆ. ಥ್ಯಾಂಕ್ ಯು ಸೊ ಮಚ್ ತಮ್ಮವರ ಸಂದೇಶಕ್ಕಾಗಿ. ಶುಭ ರಾತ್ರಿ ಅಂತ ಒಂದಷ್ಟು ಸಂದೇಶಗಳು ಬರ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುನಾಥ್, ಇನ್ನೊಂದು ಅವರ್ ಶೋನ ಕಂಟಿನ್ಯೂ ಮಾಡ್ತೀರಾ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ವಿಶ್ ಐ ಕುಡ್ ಕಂಟಿನ್ಯೂ ಇನ್ನೂ ಒಂದು ಗಂಟೆ ಇದೇ ತರ ಮಾತಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಕನಸಿನ ಲೋಕದಲ್ಲಿ ನಿದ್ದೆ ಬರೋ ಹೊತ್ತಲ್ಲೂ ಕೂಡ ನಿದ್ದೆ ಕೆಡ್ಸ್ಬಿಟ್ರಲ್ರಿ ಮಂಜುನಾಥ್ ಅಂತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಕನಸಿನ ಲೋಕ ಇಷ್ಟ ಆಯಿತು, ಕನಸಿನ ಲೋಕದ ಹಾಡುಗಳು ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟೊತ್ತು ಕನಸಿನ ಲೋಕದಲ್ಲಿ ನಿಮ್ಮ ಜೊತೆ ಹಾಕಿದ್ದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 11:05. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದೊಂದಿಗೆ.